ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ, ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
2: ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಸಂದೀಪ್. ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ನಲ್ಲಿ ಇವತ್ತು ನಾವು ಪ್ರತಿಯೊಬ್ಬರ ಜೀವನಕ್ಕೂ ಬೇಕಾದ ಒಂದು ಮುಖ್ಯ ವಿಷಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದೇ ಆರ್ಥಿಕ ಭದ್ರತೆ ಅಥವಾ ಫೈನಾನ್ಷಿಯಲ್ ಸೆಕ್ಯೂರಿಟಿ. ನಮ್ಮ ಜೊತೆ ಇವತ್ತು ಆರ್ಥಿಕ ತಜ್ಞರಾದ ಗುರುಪ್ರಸಾದ್ ಅವರಿದ್ದಾರೆ. ನಮಸ್ಕಾರ ಗುರು ಅವರೇ.
3: ನಮಸ್ಕಾರ ಸಂದೀಪ್. ನಿಮ್ಮೆಲ್ಲ ಕೇಳುಗರಿಗೂ ನನ್ನ ನಮಸ್ಕಾರಗಳು.
2: ಗುರು ಅವರೇ, ಆರ್ಥಿಕ ಭದ್ರತೆ ಅಂದ ತಕ್ಷಣ ಜನರಿಗೆ ತುಂಬಾ ಹಣ ಮಾಡೋದು ಅಂತ ಅನಿಸ್ಬೋದು. ಅಸಲಿಗೆ ಏನಿದು ಸ್ವಲ್ಪ ಸುಲಭವಾಗಿ ಹೇಳಿ.
3: ಖಂಡಿತ. ನೋಡಿ ಸಂದೀಪ್, ಆರ್ಥಿಕ ಭದ್ರತೆ ಅಂದ್ರೆ ಕೇವಲ ಶ್ರೀಮಂತರಾಗೋದು ಅಂತಲ್ಲ, ಅದು ನಮ್ಮ ಇಂದಿನ ಮತ್ತು ನಾಳೆಯ ಖರ್ಚುಗಳನ್ನು ನಿಭಾಯಿಸುವ ಆತ್ಮವಿಶ್ವಾಸ. ಅನಿರೀಕ್ಷಿತವಾಗಿ ಕೆಲಸ ಹೋದ್ರೆ ಅಥವಾ ಆರೋಗ್ಯದಲ್ಲಿ ಏರುಪೇರಾದ್ರೆ ನಮ್ಮ ಹತ್ರ ಅದಕ್ಕೆ ಬೇಕಾದ ಹಣಕಾಸಿನ ತಯಾರಿ ಇರುವುದೇ ನಿಜವಾದ ಭದ್ರತೆ.
4: ಹೌದು, ಇದು ತುಂಬಾ ಮುಖ್ಯ. ಹಾಗಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆರ್ಥಿಕ ಭದ್ರತೆ ಪಡೆಯೋಕೆ ಮೊದಲು ಏನ್ ಮಾಡಬೇಕು?
3: ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ. ತುರ್ತು ನಿಧಿ ಅಂದ್ರೆ ಎಮರ್ಜೆನ್ಸಿ ಫಂಡ್. ನಿಮ್ಮ ಕನಿಷ್ಠ 6 ತಿಂಗಳ ಖರ್ಚಿಗೆ ಆಗುವಷ್ಟು ಹಣವನ್ನು ಒಂದು ಪ್ರತ್ಯೇಕ ಖಾತೆಯಲ್ಲಿ ಇಡಿ. ಇದು ಕಷ್ಟದ ಕಾಲದಲ್ಲಿ ನಿಮ್ಮ ಬೆನ್ನಿಗೆ ಇರುತ್ತೆ. ವಿಮೆ, ಜೀವನ ವಿಮೆ ಮತ್ತು ಆರೋಗ್ಯ ವಿಮೆ ಮಾಡಿಸಿಕೊಳ್ಳೋದು ಅನಿವಾರ್ಯ. ಆಸ್ಪತ್ರೆ ಖರ್ಚಿನಿಂದ ನಿಮ್ಮ ಉಳಿತಾಯ ಖಾಲಿಯಾಗದಂತೆ ಇದು ನೋಡಿಕೊಳ್ಳುತ್ತೆ. ಸಾಲದ ನಿರ್ವಹಣೆ, ಕ್ರೆಡಿಟ್ ಕಾರ್ಡ್ ಅಥವಾ ಅಧಿಕ ಬಡ್ಡಿಯ ಸಾಲಗಳಿಂದ ದೂರ ಇರಿ, ಇದ್ರೂ ಆದಷ್ಟು ಬೇಗ ತೀರಿಸಿ. ಹೂಡಿಕೆ, ಹಣವನ್ನು ಕೇವಲ ಬೀರುವಿನಲ್ಲಿ ಇಟ್ಟರೆ ಅದರ ಮೌಲ್ಯ ಬೆಳೆಯಲ್ಲ. SIP, PPF ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡಬೇಕು.
4: ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಜನರಿಗೆ ಉಳಿತಾಯ ಮಾಡೋದೇ ಕಷ್ಟ ಆಗ್ತಿದೆ. ಇದಕ್ಕೇನಾದ್ರೂ ಟಿಪ್ಸ್ ಇದೆಯಾ?
3: ಒಂದು ಸುಲಭ ಸೂತ್ರ ಇದೆ, 50-30-20 ರೂಲ್. ನಿಮ್ಮ ಆದಾಯದ 50% ಅಗತ್ಯಗಳಿಗೆ ಅಂದ್ರೆ ಬಾಡಿಗೆ, ಅಡುಗೆ ಸಾಮಗ್ರಿಗೆ ಬಳಸಿ. 30% ನಿಮ್ಮ ಇಷ್ಟದ ಕೆಲಸಗಳಿಗೆ ಅಂದ್ರೆ ಸಿನಿಮಾ, ಹೊರಗಿನ ಊಟಕ್ಕೆ ಇಡಿ. ಕನಿಷ್ಠ 20% ಹಣವನ್ನು ಕಣ್ಣು ಮುಚ್ಚಿ ಉಳಿತಾಯಕ್ಕೆ ಮೀಸಲಿಡಿ. ನೆನಪಿಡಿ, ಖರ್ಚು ಮಾಡಿ ಉಳಿದದ್ದನ್ನು ಉಳಿಸಬೇಡಿ. ಮೊದಲು ಉಳಿಸಿ ನಂತರ ಖರ್ಚು ಮಾಡಿ.
4: ವಾವ್, ಮೊದಲು ಉಳಿಸಿ ನಂತರ ಖರ್ಚು ಮಾಡಿ, ಈ ಮಾತು ತುಂಬಾ ಪವರ್ಫುಲ್ ಆಗಿದೆ. ನಮ್ಮ ಕೇಳುಗರಿಗೆ ಇವತ್ತು ಆರ್ಥಿಕ ಭದ್ರತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅನ್ಕೊಳ್ತೀನಿ. ಗುರು ಅವರೇ, ಈಗಿನ ಕಾಲದಲ್ಲಿ ಹಣ ಉಳಿಸೋದೆಷ್ಟು ಮುಖ್ಯವೋ ಅದನ್ನ ಡಿಜಿಟಲ್ ಕಳ್ಳರಿಂದ ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಈ OTP ವಂಚನೆಗಳ ಬಗ್ಗೆ ಏನ್ ಹೇಳ್ತೀರಾ?
3: ಹೌದು ಸಂದೀಪ್, ನೀವು ಬಹಳ ಮುಖ್ಯವಾದ ವಿಷಯ ನೆನಪಿಸಿದ್ರಿ. ನೆನಪಿಡಿ, ಯಾವುದೇ ಬ್ಯಾಂಕ್ ಅಧಿಕಾರಿಗಳು ಅಥವಾ ಸರ್ಕಾರಿ ಸಂಸ್ಥೆಯವರು ಫೋನ್ ಮಾಡಿ ನಿಮ್ಮ OTP, ಪಿನ್ ಅಥವಾ ಪಾಸ್ವರ್ಡ್ ಕೇಳೋದಿಲ್ಲ. ಗುಪ್ತವಾಗಿಡಿ. OTP ಅಂದ್ರೆ ಅದು ನಿಮ್ಮ ವೈಯಕ್ತಿಕ ಕೀಲಿ ಇದ್ದಂತೆ. ಅದನ್ನು ಯಾರಿಗೂ, ಸ್ನೇಹಿತರಿಗಾಗಲಿ ಅಪರಿಚಿತರಿಗಾಗಲಿ ಹೇಳಬೇಡಿ. ಲಿಂಕ್ಗಳ ಬಗ್ಗೆ ಎಚ್ಚರ. ನಿಮ್ಮ KYC ಅಪ್ಡೇಟ್ ಆಗಿಲ್ಲ, ನಿಮ್ಗೆ ಲಾಟರಿ ಬಂದಿದೆ ಅಂತ ಬರೋ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಸ್ಕ್ರೀನ್ ಶೇರಿಂಗ್ ಗ್ರೆಡ. ಯಾರೋ ಅಪರಿಚಿತರು ಹೇಳಿದ ತಕ್ಷಣ ಯಾವುದೇ ಆಪ್ಗಳನ್ನು ಇನ್ಸ್ಟಾಲ್ ಮಾಡಬೇಡಿ. ಅವರು ನಿಮ್ಮ ಫೋನ್ ಸ್ಕ್ರೀನ್ ನೋಡಿ OTP ಕದಿಯಬಹುದು. ಅಕಸ್ಮಾತ್ ಯಾರಾದರೂ ಇಂತಹ ವಂಚನೆಗರು ಒಳಗಾದ್ರೆ ಅವ್ರು ಏನ್ ಮಾಡಬೇಕು? ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಬೇಕು ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ರಿಪೋರ್ಟ್ ಮಾಡಬೇಕು. ಎಷ್ಟು ಬೇಗ ದೂರು ನೀಡ್ತೀರೋ ಅಷ್ಟು ಬೇಗ ನಿಮ್ಮ ಹಣವನ್ನು ವಾಪಸ್ ಪಡೆಯುವ ಸಾಧ್ಯತೆ ಇರುತ್ತೆ.
4: ಬಹಳ ಉಪಯುಕ್ತ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಗುರು ಅವರೇ.
3: ಧನ್ಯವಾದಗಳು.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ನಮಸ್ಕಾರ, ನಾನು ಶ್ರೇಯಾ ಮಿಂಚಿನಡ್ಕ. ನಮ್ಮ ಬಾಲ್ಯದ ಪ್ರಮುಖ ಘಟ್ಟವೇ ಸಂಜೆಯ ಸಮಯದ ಭಜನೆ. ಮಕ್ಕಳು ಮನೆಯವರೆಲ್ಲ ಒಟ್ಟಿಗೆ ಕುಳಿತು ಭಜನೆ ಮಾಡುತ್ತಾ ಸಾಯಂಕಾಲ ಹಾಗೆಯೇ ಕಳೆದು ಹೋಗ್ತಿತ್ತು. ಆದ್ರೆ ಇಂದಿನ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಇದೆಲ್ಲದರಿಂದ ನಾವು ಮರೆಯಾಗುತ್ತಿರುವ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದ ಜೊತೆಗೆ ಮತ್ತೆ ನಮ್ಮನ್ನ ಮಕ್ಕಳನ್ನ ಹಳೆಯ ಸಂಸ್ಕೃತಿಯ ಕಡೆಗೆ, ಆನ್ಲೈನ್ ಭಜನೆಯ ಕಡೆಗೆ ಕರೆದುಕೊಂಡು ಹೋಗ್ತಿರುವ ವಿಶೇಷ ವ್ಯಕ್ತಿ ಶ್ರೀಮತಿ ಮಂಗಳಾ ಜೋಶಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ ಈ ರೀತಿಯೂ ಕೂಡ ಹೇಗೆ ಬಳಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ, ಬನ್ನಿ. ಮೇಡಮ್, ಈಗ ನಿಮ್ಮ ಆನ್ಲೈನ್ ಭಜನೆಯ ಬಗ್ಗೆ ಮಾಹಿತಿ ಕೊಡ್ಬೋದಾ ನಮಗೆ?
1: ಮಕ್ಕಳು ಮತ್ತೆ ಹಳ್ಳಿ ಹೆಂಗಸರು ಈಗೆಲ್ಲ, ಈಗ ಈ ವ್ಯವಸ್ಥೆ ಏನಾಗಿದೆ, ಎಲ್ಲ ಟಿವಿ ಮುಂದೆ ಧಾರಾವಾಹಿ ನೋಡುದು, ಅದು ಮಾಡುದು, ಸುಮ್ನೆ ಈಗ ಮುಸ್ಸಂಜೆ ಹೊತ್ತು ಹೇಳ್ಕೊಂಡು ಹೇಳ್ತರು. ನಾವು ಸಣ್ಣಿರ್ತಿಂದ ಮುಸ್ಸಂಜೆಗೆ ಭಜನೆ ಮತ್ತು ಬಾಯಿಪಾಠ ಮಾಡ್ಲೇಬೇಕು. ನಮ್ಮ ಸಣ್ಣಿರ್ತಿಂದನು ನಮ್ಗೆ ಬೆಳೆದುಕೊಂಡ ಬಂದ ಪದ್ಧತಿ ಅದು. ಹಾಗೆ ನಮ್ಗೆ ಈಗ ಇಷ್ಟು ವರ್ಷ ನಮ್ಗೆ ಊರೂರು ತಿರುಗಿ ಇದು ಅದು ಎಲ್ಲ ಕಳೆದು ಹೋದಾಗಿತ್ತು. ಮತ್ತೆ ಮೊನ್ನೆ ನನಗೆ ಏನಾಯ್ತು, ಈಗ 2 ವರ್ಷದ ಹಿಂದೆ ನನ್ನ ಅಕ್ಕನ ಮನೆಗೆ ಹೋದಾಗ ಅವರಿಗೆ ಎಲ್ಲೂ ಏನೋ ಒಂದು ವೈಯಕ್ತಿಕ ಕಾರಣದಿಂದ ಅವರಿಗೆ ಎಲ್ಲೂ ಹೊರಗೆ ಹೋಗಲೇ ಇಡಿತಿಲ್ಲ. ಆವಾಗ ನಾವೆಂತ ಮಾಡಿದ್ವಿ, ನಾವೇ ಸೇರ್ಕೊಂಡು ಒಂದು ನಿತ್ಯ ಭಜನೆ ಹೇಳಿ ಮಾಡುವ. ಈಗ ಇಲ್ಲಿ ಈ ತರದ್ದೆಲ್ಲ ಇಷ್ಟು ವೈಜ್ಞಾನಿಕ ಮುಂದುವರೆದ್ದು, ನಾವು ಈ ಮೊಬೈಲ್ ಅಲ್ಲಿ ಆ ತರದ್ದು ಒಂದು ಆನ್ ಮಾಡಿಕೊಂಡು ಶುರು ಮಾಡುವ ಹೇಳಿ ಮಾಡದ್ದು ಫಸ್ಟ್ ಗೆ. ಮತ್ತೆ ಅವ್ರ ಮಗ ಎಲ್ಲ ನಮಗೆ ಸೆಟ್ ಮಾಡಿಕೊಟ್ಟ. ಈಗ ನಮ್ದು 2 ವರ್ಷ ನಿರಂತರ ಭಜನೆ ಆಗ್ತಾ ಇದ್ದು 7:30 to 8:00 ಎಲ್ಲ ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡ್ತಿಲ್ಲ. 7:30 to 7:30 ನಂಗಲದ್ದ ಅಲ್ಲ ಟೈಮ್, ಒಬ್ರಲ್ದೇ ಇದ್ರೆ ಒಬ್ರು ಕಾಲ್ ಮಾಡ್ತಾ ನಾವೆಲ್ಲ ಜಾಯಿನ್ ಆದ್ರೆ ಆತು. ಮತ್ತೆ ಮೇನ್ ಎಂತ ಆಗ್ತಾ ಇದ್ದು ಅಂದ್ರೆ, ಈಗ ನಾವು ಜಾಯಿನ್ ಆಗ್ತವಲ್ಲ, ನಂಗ ಅವ್ರವ್ರ ಮನೇಲಿ ಸಣ್ಣ ಸಣ್ಣ ಮಕ್ಕೋವರೆಗೂ ಜಾಯಿನ್ ಆಗ್ತಾವ್ ಕೊನು. ಹಾ, ಎಲ್ಲರೂ ಒಂದು ಮನೇಲಿ ಎಲ್ಲ, ಓ ಇವರದ್ದು ಒಂದು, ನಾವು ಎಲ್ಲರಿಗೂ ಈಗ ಮೊಬೈಲ್ ಅಲ್ಲಿ ಹೇಳುದು ಅಂದ್ರೆ ಎಲ್ಲ ಖುಷಿ. ಆ ಮಕ್ಕನು ಎಷ್ಟು ಇಂಟ್ರೆಸ್ಟ್ ನಿಂದ ಜಾಯಿನ್ ಆಗ್ತಾ ಇದ್ದು ಅಂದ್ರೆ ಅದು ತುಂಬಾ ಖುಷಿ. ಮತ್ತೆ ಈಗ ನಮ್ದು ನಾವೀಗ ಈ ತರ ಮಾಡದ್ ನೋಡಿ ನಮ್ಮ ಪ್ರೇರಣೆ ತಗೊಂಡು 3-4 ಜನ ಹಾಗೆ ನಾವು ಹೀಗೆ ಮಾಡ್ತೋ. ವಾರದಲ್ಲಿ ಎರಡು ದಿವಸ ಅಂತೂ ಮಾಡ್ತೋ. ಮತ್ತೆ 5 ದಿವಸ ಇದ್ದಾಗ ನಿಮ್ಮಲ್ಲಿ ಕೂಡ್ತೋ, ಆ ತರ ಹೇಳಿ ಮಾಡ್ಕೊಂಡಿದ್ದ. ಹಾಗಾಗಿ ಅದೆಲ್ಲ ತುಂಬಾ ಖುಷಿ ಆಗ್ತಾ ಇದ್ದು ನಂಗೊಕ್ಕೆ. ನಮ್ಮಲ್ಲಿ ವಾರದ ಕಂಟಿನ್ಯೂ, ವಾರದಲ್ಲಿ 7 ದಿವಸ, ಎಲ್ಲಾ ದಿವಸ ನಾವು ಸೋಮವಾರ ಈಶ್ವರನ ಭಜನೆ, ಮಂಗಳವಾರ ದೇವಿದು, ಬುಧವಾರ ಕೃಷ್ಣಂದು, ಗುರುವಾರ ಗುರುವಿದು, ಶುಕ್ರವಾರ ದೇವಿದು, ಶನಿವಾರ ಆಂಜನೇಯಂದು, ಆದಿತ್ವಾರ ಸೂರ್ಯ ದೇವರು, ಅದೆಲ್ಲ ಇದ್ದು ಅದ್ರ ಒಟ್ಟಿಗೆ ಬೇರೆದು. ಹಾಗೆ ಒಂದೊಂದು ದಿನ ಅವಾವ ದಿವಸದ ಅವಾವ ದೇವ್ರಿ ಆ ತರ ಭಜನೆ ಮಾಡೋದು.
0: ನೀವು ನಡೆಸ್ತಾ ಇರುವಂತಹ ಆನ್ಲೈನ್ ಭಜನೆಯ ಬಗ್ಗೆ ಅಂದ್ರೆ, ನೀವು ಎಕ್ಸ್ಪೆಷಲಿ ಮಕ್ಕಳನ್ನ ಫೋಕಸ್ ಮಾಡ್ತಿದ್ದೀರಾ ಇಲ್ಲಿ, ಮಕ್ಕಳಿಂದ ನಿಮ್ಗೆ ರೆಸ್ಪಾನ್ಸ್ ಹೇಗಿದೆ?
1: ಈಗ ಮಕ್ಕಳ ಕಡೆಯಿಂದ ಭಜನೆಗೂ ಎಲ್ಲ ಮಕ್ಕಳು ಬರ್ತಾ. ಹಾಗೆ ಮತ್ತೆ ಈ ಶ್ಲೋಕದ್ದು ಏನಂದ್ರೆ, ನನಗೆ ಒಮ್ಮೆ ಹೀಗೆ ಕಂಡ್ತು, ಎಲ್ಲ ಭಗವದ್ಗೀತೆ ಶ್ಲೋಕ ಇದು ಎಲ್ಲ ಹೇಳ್ತವಲ್ಲ, ಆದ್ರೆ ನಮಗೆ ನಿತ್ಯ ಮಕ್ಕಳು ಬೆಳಗ್ಗೆ ಎದ್ದ ಕೂಡ್ಲೇ ಅವ್ರ ಕರಾಗ್ರೆ ವಸತಿ ಲಕ್ಷ್ಮಿ ಅದೆಲ್ಲ ನಮ್ಮದು. ಈಗ ಸ್ನಾನಕ್ಕೆ ಹೋದ ಕೂಡ್ಲೆಯ ಗಂಗೆ ಚಯಮುನೆ ಚೈವ, ಮತ್ತೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಈ ತುಳಸಿ ಮುನ್ನಿತ್ತ ನಮಸ್ ತುಳಸಿ ಕಲ್ಯಾಣಿ, ಮತ್ತೆ ಕೃಷ್ಣ ಮುನ್ನಿತ್ಕೊಂಡು ಆದಿದೇವ ನಮಸ್ತುಭ್ಯಂ, ನಮಗೆ ಆ ತರದ್ದೆಲ್ಲ ಮಕ್ಕಳಿಗೆ ಒಂದು ಬಂದ್ರೆ ಮಕ್ಕಳು ಕಣ್ಣು ಮುಚ್ಚಿಕೊಂಡು ದೇವ್ರ ಮುಂದೆ ಹೇಳುವಷ್ಟು ಶ್ಲೋಕ ನಾವು ಕಲಿಸ್ಕೊಟ್ರೆ ಮಕ್ಕಳಲ್ಲಿ ಅವರಿಗೆ ಕಾನ್ಫಿಡೆನ್ಸ್ ಬಂತು. ಮತ್ತೆ ಕಾನ್ಫಿಡೆನ್ಸ್ ಬಂದದ್ ಒಂದೇ ಅಲ್ಲ, ಅವರಿಗೆ ಮೆಮೊರಿ ಪವರ್ ಹೆಚ್ಚಾಗುದು, ಮತ್ತೆ ಉಚ್ಚಾರದಲ್ಲಿ ಒಳ್ಳೆ ಉಚ್ಚಾರ.
0: ಈಗ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಿರುವಂತದ್ದೇ ಉಚ್ಚಾರಣೆಯ ದೋಷ, ಇದಕ್ಕೆ ಈ ಭಜನೆ ತರಗತಿಗಳು ಹೇಗೆ ಸಹಾಯ ಮಾಡ್ತದೆ ಅನ್ನೋದು ಮುಂದಿನ ಪ್ರಶ್ನೆ.
1: ಇಂಗ್ಲಿಷ್ ಎಲ್ಲ ಅಮೇರಿಕನ್ ಇಂಗ್ಲಿಷ್ ಇದು ಹೇಳುದು ಈಗ ಆತರ ತುಂಬಾ ಕಾಣಿಸ್ತಾ ಇದ್ದು, ಆಡು ಭಾಷೆಯನ್ನ ಮರ್ತಾ ಹೋಗ್ತಾ ಇದ್ದು. ಹಾಗೆ ಈ ತರ ನಾವು ಈಗ ಮಕ್ಕಳಿಗೆ ಏನು ದೂರದಲ್ಲ, ನಾವು ತಂದೆ ತಾಯಿ ಸರಿ ಮಾಡಿ ಮಕ್ಕಳಿಗೆ ಡೈರೆಕ್ಷನ್ ಕೊಟ್ಟರು, ಮಕ್ಕಳು ಬಂದೇ ಬರ್ತಾ, ನಾನೇ ಅದಕ್ಕೆ ನಿದರ್ಶನ. ನಾನು ಯಾಕೆಂದ್ರೆ ಈಗ ಮಕ್ಕಳಿಗೆ ನಾನು ಈಗ ಹೇಳ್ತಾ ಇದ್ದದ ಶ್ಲೋಕ ಕ್ಲಾಸು, ಆ ಮಕ್ಕಳಿಗೆ ಒಂದು ದಿವಸ ನಾನು ಶ್ಲೋಕ ಕಲಿಸ್ಬಿಡ್ತೇನೆ ಅಂದ್ರೆ ಏನೋ ತಿಳ್ಕೊಳ್ತರು, ಅಯ್ಯೋ ನಾಳೆ ಬರ್ತದಿಲ್ಲ ಆ ಶ್ಲೋಕ ಕ್ಲಾಸಿಗೆ ಹೇಳಿ ಆ ತರ ಹೇಳಿ ತಿಳ್ಕೊಳ್ತರು. ಹಾಗಾಗಿ ಅವರಿಗೂ ಅಷ್ಟು ಇಂಟ್ರೆಸ್ಟ್. ಮತ್ತೆ ನಾನೀಗ ಏನ್ ಮಾಡ್ತೇನೆ, ಒಂದು 20 ನಿಮಿಷ ಶ್ಲೋಕ ಕ್ಲಾಸು, ಮತ್ತೊಂದು 10 ನಿಮಿಷ ಜನರಲ್ ನಾಲೆಜು, ಅವರಿಗೆ 2 ನಾವು ಎರಡು ಉಪಯೋಗ ಆಗುವಂತದ್ದು. ಮತ್ತೆ ತಂದೆ ತಾಯಿಯಿಂದ ನಾವೀಗ ಚಂದ ಮಾಡಿ ಕಲಿಸಿ ಇದು ಮಾಡಿದ್ರೆ ಅವರಿಗೆಲ್ಲ ಇಂಟ್ರೆಸ್ಟ್ ನಿಂದ ಕೂತ್ಕೊಳ್ತು, ಬೇಜಾರು ಹೇಳೇ ಬತ್ತಿಲ್ಲ, ಹಾಗೆ ಇದ್ರ ಮಾಡ್ಕೊಳ್ತ. ಹಾಗಾಗಿ ಅದು ಎರಡು ನನಗೆ ತುಂಬಾ ಖುಷಿ ಕೊಡ್ತಾ ಇದ್ದ ವಿಷಯನೇ. ಮತ್ತೆ ಹೀಗೆ ಮುಂದುವರಿಸ, ನಾಲ್ಕು ಜನ ಮಕ್ಕಳು ಸೇರ್ಕೊಂಡು ಮಾಡು ಹೇಳ್ಕೊಂಡು ತುಂಬಾ ಪ್ರಯತ್ನ ಮಾಡ್ತೆ, ಮತ್ತೆ ಮಾಡುವಂತ ತಾಕತ್ತಿದ್ದು ನನಗೆ ಮಾಡೇ ಮಾಡ್ತೆ. ಹಾಗೆ
0: ನೀವು ಈ ಆನ್ಲೈನ್ ಭಜನೆಯನ್ನು ನಡೆಸಿಕೊಂಡು ಬರ್ತಾ ಇರೋದು ಎಷ್ಟು ವರ್ಷ ಆಯ್ತು?
1: ಈಗ ಭಜನೆ, ನಿತ್ಯ ಭಜನೆ ನಾನು ಶುರು ಮಾಡಿ ಇದು ಮೂರನೇ ವರ್ಷ. ಮೂರನೇ ವರ್ಷ ಒಂದು ದಿವ್ಸನು ನಾವು ಇಲ್ಲೇ ಹೇಳ್ ಮಾಡಿದ್ವಿ. ನಾವೀಗ ಒಬ್ರ ಒಬ್ರು ಇಲ್ದೆ ಇದ್ರೆ ಇನ್ನೊಬ್ರು ಜಾಯಿನ್ ಆಗ್ತೋ. ಒಟ್ಟು ನಾವು ನಿತ್ಯ ಭಜನೆಯಲ್ಲಿ ಒಂದು ಐದಾರು ಮಂದಿ ಅಂತೂ ಇದ್ದೇ ಇರ್ತ. ಹಾಗೆ ಮತ್ತೆ ಶ್ಲೋಕ ಕ್ಲಾಸ್ ಶುರು ಮಾಡಿ ಈಗ ಆರು ತಿಂಗಳಾಯ್ತು. ಮೇಯಿಂದ ಶುರು ಮಾಡದ್ದು. ಹಾಗೆ ಅವರಿಗೆ ಶ್ಲೋಕ ಕ್ಲಾಸ್ನವರಿಗೆ ಅಂದ್ರೆ ನಾನು ವಿಡಿಯೋ ಮಾಡ್ಕೊಂಡು ಹೇಳುದು, ಸಣ್ಣ ಸಣ್ಣ ಮಕ್ಕಳು ಅಲ್ದ, ಹಾಗಾಗಿ ವಿಡಿಯೋದಲ್ಲೇ ಅವರಿಗೆ ಕಲಿಸುದು. ಮತ್ತೆ ಅವರಿಗೆಲ್ಲ ನಾನು ಯಾವ ಬುಕ್ ಇಂದ ಕಲಿಸ್ತೆ ಅಂದ್ರೆ ಶ್ಲೋಕದಲ್ಲಿ ಯಾವಾಗ್ಲೂ ಉಚ್ಚಾರ ಕರೆಕ್ಟ್ ಬರೋ, ಹಾಗಾಗಿ ಯಾವ ಬುಕ್ ಇಂದ ಅವರಿಗೆಲ್ಲರಿಗೂ ಆ ಬುಕ್ಕೇ ತರ್ಸ್ಕೊಟ್ಟದ್ದು. ನಾನು ಈ ಬುಕ್ ನಲ್ಲಿ ಈ ಪೇಜ್ ನಂಬರ್ ಇಷ್ಟರೊಳಗಿದ್ದು ನಿಂಗೆ ಆ ಪೇಜ್ ನಂಬರ್ ನೋಡ್ಕೊಂಡು ಓಪನ್ ಮಾಡಿ, ಅವಾಗ ಮಕ್ಕಳಿಗೆ ಒಳ್ಳೆ ಇಂಟ್ರೆಸ್ಟ್ ಬತ್ತು. ನಂಗನ್ನು ಒಟ್ಟಿಗೆ ಚಂದ ಮಾಡಿ ಹೇಳ್ತಾ ಎರಡು ದಿವಸ ಹೇಳದ್ಮೇಲೆ ಅವಕ್ಕೋಗಿ ಬಾಯ್ ಹಾರ್ಟ್ ಬತ್ತು. ಮತ್ತೆ ಹಾಗೆ ಮಕ್ಕಳಿಗೆ ತುಂಬಾ ಶಾರ್ಪ್ ಇರ್ತ. ಹಾಗೆ ಈಗಿನ ಮಕ್ಕಳಿಗೆ ಒಳ್ಳೆ ಡೈರೆಕ್ಷನ್ ಕೊಟ್ರೆ ನಮ್ಮ ಅವರದ್ದು ಏನ್ ತೊಂದರೆ ಇಲ್ಲ, ನಮ್ ತಂದೆ ತಾಯಿದೆ ಸರಿ ಮಾರ್ಗದರ್ಶನದಲ್ಲಿ ಮಕ್ಕಳು ಕರ್ಕೊಂಡು ಹೋಗೋ ಹೇಳುವುದೇ ಮೇನ್. ಈಗ ಮಕ್ಕಳಲ್ಲಿ ಬರೀ ಕಲಿಯುವುದು ಕಲಿಯುವುದು ಹೇಳುದು

0: ಮಾಡಿದೆ, ಇನ್ನು ಓದೋ ಓದೋ ನನಗೆ ಹೇಳಿ ಕಾಣಿಸ್ತು. ಅವರಿಗಾಗೆ ಆ ತರ ಮನಸ್ಸು ಬಂದ ಕೂಡಲೇ ಅವರದ್ದ ಪರ್ಫೆಕ್ಟ್ ಜೀವನ ಆಗ್ತು. ಹಾಗೆ
1: ನಮಗೋಸ್ಕರ ಮತ್ತೆ ನಮ್ಮ ಕೇಳುಗರಿಗೋಸ್ಕರ ನಿಮ್ಮ ಕಡೆಯಿಂದ ಒಂದು ಭಜನೆಯನ್ನ ನೀವು ಹಾಡಬಹುದಾ ಅಂತ?

0: ಆನ್ಲೈನ್ ತರಗತಿಯ ಸಮಯ ಏನಂದ್ರೆ ಯಾವ ಸಮಯದಿಂದ ಯಾವ ಸಮಯದ ತನಕ ನೀವು ಕ್ಲಾಸ್ ಮಾಡ್ತೀರಾ?
1: ನನ್ನ ಕ್ಲಾಸ್ ಇದು 7:30 ನಾ ಶ್ಲೋಕ ಕ್ಲಾಸು, ಮತ್ತೆ 7:30 ಈಗ ನಿತ್ಯ ಭಜನೆಗೆ ನಾವು 18 ಸೇರಿದ್ದ, 8:30 ಆಗ್ತು, 7:30 ನಿತ್ಯ ಭಜನೆ ಹಾಗೆ, ಮತ್ತೆ ಲಾಸ್ಟಿಗೆ ನಾವು ಗುರುಪಾದುಕ ಶ್ಲೋಕ ಹೇಳಿ ನಮ್ಮ ರಾಘವೇಶ್ವರ ಮಠ ಭಾರತಿಯವರು ಕಲಿಸಿಕೊಟ್ಟದ್ದು, ಲಾಸ್ಟಿಗೆ ಆ ತರ ಶ್ಲೋಕದಿಂದ ಮುಕ್ತಾಯ ಮಾಡುದು.
0: ಒಂದು ದಿನದ ತರಗತಿಯಲ್ಲಿ ಎಷ್ಟು ಭಜನೆಗಳನ್ನ ನೀವು ಮಕ್ಕಳಿಗೆ ಹೇಳಿಕೊಡ್ತಿದ್ದೀರಿ?
1: ಒಂದು ಕ್ಲಾಸ್ ಅಲ್ಲಿ ಈಗ 18 ಇದ್ವಲ್ಲ, ಒಬ್ಬೊಬ್ರಿಗೆ ಒಂದೊಂದು ಭಜನೆ. ಈಗ ಎಲ್ಲ ಈಗ ನಂದ ಈಗ ಭಜನೆ, ಈಗ ಲೆಕ್ಕದಂತೆ ಈ ಮಂಗಳ ಗೌರಿ ನಮ್ದಾದ ಕೂಡಲೇ ಇನ್ನೊಬ್ಬರ ಭಜನೆ, ನಾವು ಅವಾಗ ಮ್ಯೂಟ್ ಮಾಡ್ಕೊಳ್ಳೋದು ಅವ್ರ ಭಜನೆ ಹಾಗೆ. ಹಾ, ಹಾಗೆ ಎಲ್ಲರಿಗೂ ಅವಕಾಶ ಇದ್ದು.
0: ನಿಮ್ಮ ಕಡೆಯಿಂದ ಇವಾಗ ಮುಂದಿನ ದಿನಗಳಲ್ಲಿ ಆನ್ಲೈನ್ ಭಜನೆಯನ್ನ ಶುರು ಮಾಡ್ಬೇಕು ಅಂತ ಇರುವವರಿಗೆ ಏನಾದ್ರು ಸಲಹೆಗಳನ್ನ ಕೊಡುವುದಾದ್ರೆ ಏನು?
1: ಅಲ್ಲ, ಇನ್ನಷ್ಟು ಜನ ಸೇರುದಕ್ಕಿಂತ ಕೊನೆ ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೇಳುದು, ನಾವು ಅವ್ರವ್ರೇ ಅವ್ರವ್ರೆ ಅವರದ್ದಲ್ಲೇ ಇದ್ದಲ್ಲಿ ಅದು ಮತ್ತು ಒಳ್ಳೇದು, ನಾವು ಪ್ರಸಾರ ಮಾಡದಷ್ಟು ಅದು ಒಳ್ಳೇದು. ನಮ್ಮ ಗ್ರೂಪಿಗೆ ಬಂದ್ಕೊಂಡು ಅವರಿಗೇನು ಅವಕಾಶ, ಈಗ ಇಷ್ಟು ಮಂದಿ ಆದ್ರೆ ಎಲ್ಲರಿಗೂ 8:30 ನಂತರ ಎಲ್ಲರಿಗೂ ಬ್ಯುಸಿ ಆಗ್ತಾ ಊಟಕ್ಕೆ ಇದು, ಹಾಗಾಗಿ ಅವ್ರವ್ರೆ ಅದು ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೇಳಿ ನಾನು ಹೇಳದ್ದು. ಈಗ 2 ಜನ ಆತರ ಮಾಡೇ ಗ್ರೂಪ್ ಮಾಡಿದ್ದ, ಅದು ಕೇಳಿ ಖುಷಿ ಆಗ್ತದೆ. ಹಾ ಹಾ ಹಾ ಹಾ, ಆಗ ಆಗ ಆಗ ಹಾಗೆ ಒಮ್ಮೆ ಗ್ರೂಪ್ ಅಲ್ಲಿ ಬಂದ್ರೆ ಅವ್ರ ಹಾಗೆ ಮಾಡಿದ್ರು. ಹಾ, ನಮ್ಮಿಂದ ಇನ್ಫ್ಲೂಯನ್ಸ್ ಆಗಿದ್ರೆ ಒಳ್ಳೇದು. ಅವ್ರೇ ಹಾಗೆ ಒಂದು ಗ್ರೂಪ್ ಮಾಡಿ ಅಂದ್ರೆ ನಮ್ಮ ಒಟ್ಟಿಗೆ ಸೇರಿದ್ದು ಅವರು, ಮತ್ತೆ ಒಂದೇ ಸಲ ನಾನು ವಾರದಲ್ಲಿ 2 ಮಾಡ್ತೆ ಅವಾಗ ಹೇಗಾಗ್ತು ನೋಡು, ಹೇಗೆ ಹಾಗೆ ಹೇಳದ್ದು. ನಾವು ನಮ್ಮ ಒಟ್ಟಿಗೆ ಸೇರಿದವರಿಗರು ನೀವು ಒಂದು ಗ್ರೂಪ್ ಮಾಡಿ, ವಾರದಲ್ಲಿ 2 ಮಾಡಿ, ಮತ್ತೆ 5 ಇಲ್ಲೇ ಗ್ರೂಪಿಗೆ ಬನ್ನಿ, ಅವಾಗ ನಿಮ್ಗೆ ಒಳ್ಳೆ ತಿಳಿತಲ್ದ ಈ ಗ್ರೂಪ್ ಅಲ್ಲಿ ಹೇಗೆ ಮಾಡುದು ಹೇಳಿ ಹೇಳ್ಕೊಂಡು ಹೇಳದ್ದು ನಾವು ಹಾಗೆ. ಈಗ ಟೈಮ್ ಇಲ್ಲ ಹೇಳ್ಕೊಂಡು ಅದೆಲ್ಲ ಹಿಂದೇಟ್ ಆಗ್ತಾ ಇದ್ದು, ಆದ್ರೆ ಈಗ ಆ ಟೈಮ್ ಅಲ್ಲಿ ಬೇರೆ ಏನಾದ್ರೂ ಮಾಡ್ಕೊಳ್ಳೋದು. ಆದ್ರೆ ಈ ಮಾರ್ಗಕ್ಕೆ ಬಂದ್ರೆ ಎಲ್ಲರಿಗೂ ಇದೇ ಒಳ್ಳೇದು, ಆ ಟಿವಿ ಮುಂದೆ ಕೂತ್ಕೊಳ್ಳೋದಕ್ಕಿಂತ ಇದೇ ಒಳ್ಳೇದು ಹೇಳಿ ತುಂಬಾ ಮಂದಿಗೆ ಅನಿಸಿದ್ದು. ಹಾ, ಮೈಂಡ್ ರಿಲ್ಯಾಕ್ಸಿಂಗ್ಗೆ ಮನಃಶಾಂತಿಗೆ, ಮತ್ತೆ ಆ ಮನೆ ಪಾಸಿಟಿವ್ ಎನರ್ಜಿಗೆ ಎಲ್ಲ ತುಂಬಾ ಒಳ್ಳೇದು ಅದು. ಹಾಗೆ
2: ಒಳ್ಳೆ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ದೀರಿ, 2 ಒಂದು ದಿನ ಕೂಡ ರಜೆ ಇಲ್ಲದೆ ಕೂಡ ನಿಮ್ಮಿಂದ ಹಲವಾರು ಜನರಿಗೆ ಇನ್ಫ್ಲೂಯೆನ್ಸ್ ಆಗ್ಬೇಕಿದು, ಮುಂದುವರಿಲಿ ಅಂತ ನಮ್ಮ ಕಡೆಯಿಂದ ಒಂದು ಹಾರೈಕೆ.
1: ಧನ್ಯವಾದಗಳು.
0: ಮಾನಸಿಕ ನೆಮ್ಮದಿ ಇಲ್ಲ ಅಂದು ಕೊರಗುವ ಬದಲು ಈ ರೀತಿಯಲ್ಲಿ ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಂಡುಕೊಂಡು ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿದ್ರೆ ಉತ್ತಮ ಅಲ್ವಾ? ಯೋಚನೆ ಮಾಡಿ. ಧನ್ಯವಾದಗಳು.
3: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
4: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
5: ಆಚಾರ್ಯಗಳ ನಮಸ್ಕಾರ, ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
6: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ 17 ಪಂಡದ ಬೇರೆ ಮಿತ್ರದು ತಿರ್ತು ಹೋದ್ದು ಏನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ಸಹಾಯೋದ್ಯೋಗ ಅಂತ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಏನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಿ.

ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

నిత్యం కాల్చిన సముదాయ బాణూలి రేడియో నినాద 90.4 FM. ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ. ಮನಸ್ಸಿಗೆ ಮುದ ನೀಡುವ, ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುವ ಕನ್ನಡ ಚಿತ್ರರಂಗದ ಆಯ್ದ ಸುಮಧುರ ಗೀತೆಗಳೊಂದಿಗೆ ಈ ತಂಪಿನ ವಾತಾವರಣದ ಜೊತೆಗೆ ಇನ್ನೊಂದು ಅರ್ಧ ತಾಸು ಕಳೆಯೋಣ. ಇದೀಗ ಮೊದಲನೆಯದಾಗಿ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಜನಪ್ರಿಯತೆ ಪಡೆದ ಒಂದು ಮಧುರ ಪ್ರೇಮಗೀತೆ. ಕೃಷ್ಣಂ ಪ್ರಣಯಸಖಿ ಚಿತ್ರದ ದ್ವಾಪರ ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ. ಈ ಹಾಡನ್ನು ತನ್ನ ಸುಮಧುರ ಕಂಠದಲ್ಲಿ ಹಾಡಿದ್ದಾರೆ ಜಸ್ಕರಣ್ ಸಿಂಗ್. ಹಾಗಾದರೆ ಇನ್ನೇನು, ಈ ಹಾಡನ್ನು ಕೇಳೋಣ ಅಲ್ವಾ?

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಈಗ ಕೋಟಿಗುಬ್ಬಾತ್ರಿ ಚಿತ್ರದ ನೀ ಕೋಟಿಯಲ್ಲಿ ಒಬ್ಬನೇ ಎಂಬ ಮಧುರ ಭಾವನೆಗಳನ್ನು ಪ್ರೀತಿಯಲ್ಲಿ ವ್ಯಕ್ತಪಡಿಸುವ ಯೋಗರಾಜ್ ಭಟ್ ಅವರ ಸಾಹಿತ್ಯದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕ

ಯೋಗರಾಜ್ ಭಟ್ ಸಾಹಿತ್ಯದ ಕೋಟಿಗುಬ್ಬಾತಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ಕೃಷ್ಣಂ ಪ್ರಣಯಸಖಿ ಚಿತ್ರದಿಂದ ಕವಿರಾಜ ಅವರ ಸಾಹಿತ್ಯದ ಖ್ಯಾತ ಗಾಯಕರಾದ ಸೋನು ನಿಗಮ್ ಮತ್ತು ಚಿನ್ಮಯಿ ಶ್ರೀಪಾದ ಅವರ ಮನಮೋಹಕ ಕಂಠಸಿರಿಯಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಸಂಗೀತದ ಒಂದು ಗೀತೆಯನ್ನು ಕೇಳೋಣ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಲೀಲಾದ 90.4 FM. ಕವಿರಾಜ್ ಅವರ ಸಾಹಿತ್ಯದ ಕೃಷ್ಣಂ ಪ್ರಣಯಸಖಿ ಚಿತ್ರದ ಹಾಡನ್ನು ಕೇಳಿದ್ದೀರಿ. ಇದೀಗ ನೀವು ಕೇಳಲಿರುವ ಗೀತೆ Love 360 ಚಿತ್ರದಿಂದ ಶಶಾಂಕ್ ಅವರ ಸಾಹಿತ್ಯದ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದ, ಗಾಯಕ ಸಂಚಿತ್ ಹೆಗ್ಡೆ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ರೇಡಿಯೋ ನಿನಾದ 90.4 FM. ಇದೀಗ ಕೊನೆಯದಾಗಿ ರೈಮೋ ಚಿತ್ರದ ಕವಿರಾಜ ಅವರ ಸಾಹಿತ್ಯದಲ್ಲಿ ಮೂಡಿಬಂದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಖ್ಯಾತ ಗಾಯಕಿ ಶ್ರೇಯಾ ಘೋಷಾಲ್. ಸಂಗೀತ ನೀಡಿದ್ದಾರೆ

ಇದುವರೆಗೆ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ದೀರಿ. ಇದೇ ರೀತಿಯ ಮತ್ತಷ್ಟು ಮಧುರ ಗೀತೆಗಳ, ಸಂಗೀತದ ಸುಂದರ ನೆನಪುಗಳ ಹಾಗೂ ಹೊಸ ಅನುಭವಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಗುತ್ತಿರಿ, ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೆಯ ಸಂಗೀತವನ್ನು ಕೇಳುತ್ತಾ ಜೀವನವನ್ನು ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಬಿ ಕಡಬ. ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಚಾ ಐಕೋಪಿಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಬೆಳ್ಳಿ ಕಾಲುಂಗುರ ಚಿತ್ರದ ಗೀತೆಗಳು. ಈ ಗೀತೆಗಳಿಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದವರು ಹಂಸಲೇಖ. ಮೊದಲ ಗೀತೆ SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ.

ಬೆಳ್ಳಿ ಕಲುಂಗುರ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಮುಂದಿನ ಗೀತೆ ಹಾಡಲಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಕೆಎಸ್ ಚಿತ್ರಾ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ ಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆಜಿ ಹರ್ಷಿತಾ ಶಿಶಿರ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನು ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನು ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದಾನು ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್, ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣುವುದರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೋಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದು ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು

ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಂದುಲ್ಲರು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ. ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ. ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ

ಮೆಟ್ಟಿಲು ಕೇಳಲು ರೇಡಿಯೋ ನಿನಾದ 90.4 FM. ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದಲು ನನ್ನ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
2: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
1: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
0: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ, ಅಪ್ಪ 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್ ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ?

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೆ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿವಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿವಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್,
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ? ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಅಜೀಮ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ಅಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು.
2: ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಆರ್ಬಿಐ ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ಸೂರ್ಯ

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
2: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಇವತ್ತು ಊಟಕ್ಕೇನ್ ಮಾಡಿದೀಯಾ?
1: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
0: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
1: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
0: ಓ,
2: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಳಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಳಿಸಿ.
3: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ, ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ ಅಲ್ವಾ ಸಿಸ್ಟರ್?
1: ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
0: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
2: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
0: ಹೌದು, ಹಾಗಾಗಿ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
2: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
3: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
4: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ನೀವು ಕೇಳ್ತಾ ಇರೋದು ಉಜಿರೆ STM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗುತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫ್ ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದ್ರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬಾ ಸ್ಟ್ರೆಸ್ ಆಗ್ತೀವಿ ಮತ್ತೆ ಇರಿಟೇಟ್ ಆಗ್ತೀವಿ. ನಾವು ಯಾವ್ದಾದ್ರೂ ಪೋಸ್ಟ್ ಹಾಕಿದ್ರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರ್ಬೋದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬಾ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ನಾವು ತುಂಬಾ ಫೋನ್ ಯೂಸ್ ಮಾಡ್ತಿದೀವಿ ಅಂತ ಅದರಿಂದ ನಾವು ದೂರ ಆಗ್ಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳ್ಬೇಕಂದ್ರೆ ಫೋನ್ ನಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲ್ ಅಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನ ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದ್ರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ. ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನ ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ ಸಾಕ್ಷಿತ ಅವರೇ?
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ. ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆನೂ ಕಾಣಿಸ್ತಾರೆ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಕ್ತಾ ಇದೆ. ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತ ಒಳ್ಳೆ ಸಂಗತಿಗಳನ್ನ ನಾವು ಮರೆತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರು ಇನ್ನೊಂದು ತೆರನಾದ ಅಡಿಕ್ಷನ್ ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆ

0: ಪರಿಣಾಮಗಳನ್ನು ಬೀರುತ್ತದೆ.
1: ಅಲಕ ಅವರೇ, ಇದೀಗ ಲತಿಕಾ ತಮಗೆ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
0: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
2: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನ್ಯಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನ ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನ ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ, ಇದರ ಚಿಂತೆಯ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ, ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು, ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು, ಅವರನ್ನು ಅವರು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆಯ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು, ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸೋಕೆ ಶುರು ಮಾಡಿದ್ದಾರೆ. ಜೀವನ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ, ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ, ಇದೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನು ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನು ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರಬಹುದು, ಸಂಬಂಧಗಳ ಬಗ್ಗೆ ಆಗಿರಬಹುದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನು ನಮಗೆ ನೀಡುತ್ತಾ?
1: ಖಂಡಿತವಾಗಿ ನೀಡುತ್ತೆ. ಯಾಕೆ ಅಂತಂದ್ರೆ, ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ, ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನು

0: ಮುಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ಟ್ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ. ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ. ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
1: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಎಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ಸೋಲ್ಮೆಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

0: ಈತ ತುಳುಪ್ರ ಸರಗೂನಿಲೆಗ್ ಮಾತ ಮೊಕ್ಕದಿಂಚಿ ಸುಲ್ಮೆ. ಈತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ ಕೆಬಿ ಮೆರಡ್ ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇನ್ಗ.
1: ಮುರಾಣಿ ಯಾನೇನೊಂಜಿ ಸ್ನೇಹಿತರು ನಡೆಪೋಯ ಹೋದಿಂಚನೆ ಕುಲ್ಲುದು ಪಾತೆರ್ದು ಉಭಯ ಕುಶಲವು ಪರಿಪೂರ ಪಾತೆರ್ದಾನಾಗ ಆರು ಬಂದ ಪೇರು ವಾ ಬೇನೆಂಡಲಾವಪ್ಪ ಕೂಲಿದ ಬೇನತ್ತೆ ಅಂದ್ರು. ಅವು ನೆನಪಾಯ್ನೆ ನಾನು ತೂದಾಣ ಯಾನೊಂಜಿ ಕೂಲಿದ ಡಾಕ್ಟರ್ ಅನ್ನ ಸ್ನೇಹಿತ ಆದಿತ್ತು ಕೂಲಿದ ಡಾಕ್ಟರ್ ನಾನು ತೂದಾಣ ನೆನಪಣ್ಣ ದಯವಂಡು ಒಂದು ರೆಡಿ ನೋಕ್ ತುಂಬ ಖಂಡಾಬಟ್ಟೆ ಕೂಲಿದೆ ಬೇನೆ ಸುರುವಣಿಗೆ ಇಡೀ ರಾತ್ರಿ ಜತೀಜರಿಗೆ ವಾ ಬೇನೆಂಡಲಾವು ಕೂಲಿದೆ ಬೇನತ್ತೆ ಅಂದು ಏ ಪೈರಿಗೆ ಬೇನೆ ಬತ್ತನೆ ಅಂದು ಕೇಂದ ಕೋಡೆ ಸುರುವಾಣ ಅಂದು ಐಕು ತುಂಬುದಲ್ಲ ಇದು ತೂತು ಜಾರ ಆ ತೂದಿತ್ತೆ ಚೂರು ಚೂರು ಹೊಟ್ಟೆ ಆದಿತ್ತು ಆ್ಯಂಡ್ ಅವುದಲ್ಲ ಮಲ್ಲ ಸಂಗತಿ ಅತ್ತು ನಾನು ಏನು ಒಂಜಿ ನೆಗ್ಲೆಕ್ಟ್ ಮಲ್ತೆ ಆ್ಯಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲೆ ಆ್ಯಂಡ್ ಬೇನೆ ಸುರುವಾಂಡ್ ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರು ಮಲ್ತನ ಮಿಸ್ಟೇಕ್ ಇರು ಸುರುಟೇ ಅವು ಕಪ್ಪಾದಿಪ್ಪುನಗಣಿ ಸ್ಟಾರ್ಟಿಂಗ್ ಡೇ ಇರೇನೆ ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಪೋತವಾರ್ದಂಡ ಐಕೆ ಸುರುಕೆ ಆರಂಭದ ಹಂತೋಡೆ ಐಕೆ ಒಂದು ಚಿಕಿತ್ಸೆ ಮಲ್ತಾರೆ ಅಪ್ಪಳು ಐಕೆ ಸಿಮೆಂಟ್ ಫಿಲ್ಲಿಂಗ್ ಮಲ್ಪೇರೆ ಅಪ್ಪಳು ಕ್ರಮೇಣವಾದ ಐಕೆ ಬೆಳ್ಳಿ ತುಂಬಿಸುವುದು ಅನ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದ ದಾಲ ಪ್ರಾಬ್ಲಮ್ ಅನ್ಲೇಕ ಕೂಲಿದ ಒಂದು ಚಿಕಿತ್ಸೆ ಕೊರ್ಪಣಂಜ ಕಾರ್ಯಕ್ರಮ ಇರ್ದಾನೆ ಮಲ್ತಾರು ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರುವಾಪಣೆಯಪ್ಪ ಕೂಲಿದೆಲ್ಲ ಒಂದು ನರಂಬುಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನಾಮಲ್ ಡೆಂಟಿನ ಪಲ್ಪ್ ಉಂಡು ಆ ನರಕ್ಕೆ ತಾಗದಾನಾಗ ವಿಪರೀತ ಬೇನೆ ಶುರುವಾಂಡು ಆತನಾಗ ಇರಕ್ಕೆ ಜ್ಞಾನೋದಯ ಅಣ್ಣ ದಯನ ಉಂಡ ವಾ ಬೇನೆಂಡಲ್ಲ ಅವು ಕೂಲ್ದೆ ಬೇನಂತ ಐಕ ತುಂಬಿ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜರ್ ನಮ್ಮ ದಾನೆ ಮೊಲ್ ಕೊಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಪಾತ್ರ ಉಂಟು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನೇಕೆ ಬರಂದ್ಲೇಕ ನಮ್ಮ ಜಾಗ್ರತೆ ಮಾಡ್ಕೊಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಅಲ್ಲ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಎಲ್ಲ ಬರ್ಪುಜಿ ಇದು ಮಲ್ತನ ಮಿಸ್ಟೇಕ್ ಒಂದು ಆಣ ತೊಂದರೆ ಜಿ ಇತ್ತಾಣ್ಲ ಇರೇ ಗೊತ್ತಾಣತ್ತ ನಾನಲ್ಲೊಂದ ಜಾಗ್ರತೆ ಮಾಡ್ಲೇ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪೇರ ಅಪ್ಪ ಇತ್ತೆ ಆ ವಿಪರೀತ ಬೇನೆ ಉಂಡು ಅಂಡ ಅವು ನರಕ್ಕೆ ತಾಗದ ನರಕ್ಕೆ ತಾಗಂಡಲ್ಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪ ಉಂಡಿಜ್ಜಿ ಜನಕುಲಿಗೆ ನನ್ನೊಂದು ತಪ್ಪು ಕಲ್ಪಂಡ ಕೂಲಿ ಬತ್ತನ ಕೂಲಿ ದೆತ್ತು ಬಿಡ್ನಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪೇರ ಅಂದ ಕೂಲಿ ಎಪ್ಪಿನ ಡಾಕ್ಟರ್ ಅಂದ ಕೂಲಿ ಎಪ್ಪಿನ ಡಾಕ್ಟರ್ನಾಗಲತ್ತ ಕೂಲಿ ದೆಪ್ಪುವರು ಅವು ತೀರಾ ಹಾಳಾದು ಅವು ಒರಿಪೇರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನತ್ತಂದೆ ಇತ್ತೆ ಈರೆಗೆ ಬತ್ತನ ಬೇನದಿನ ಕೂಲಿ ಒರಿಪೋಲಿ ಅಯ್ಯ ದಾಲ ತೊಂದರೆ ಜನ ಒರಿಪೋಲಿ ಜನಕ್ಕೂ ದಾನೆ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪೇರಿ ಐಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಒಂಜಿ ಚಿಕಿತ್ಸೆ ಉಂಡು ಬೇರು ನಾಳ ಚಿಕಿತ್ಸೆ ಅಂತ ಅನ್ಪೇರು ಈರೆಗೆ ವಿಶ್ವಾಸ ಇಪ್ಪ ವೈದ್ಯರ ನಡೆಗೆ ಹೋದು ಈರೆಗೆ ಏನಡ ವಿಶ್ವಾಸ ಇತ್ತನ ಏನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕುಲಿಗೆ ಓಡೆಗಲ ಡಾಕ್ಟರ್ ನಡೆ ಪೋಣ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅನ್ಪೇರು ವಿಶ್ವಾಸ ಬೋಡು ವಿಶ್ವಾಸ ಜಿನ ಡಾಕ್ಟರ್ ನಡೆ ಪೋಣ ಮರ್ದು ಗೋರ್ನಲ್ಲ ದೇತೊಂಡಂಗೆ ನಂಗೆ ಅದೊಂದು ವಿಶ್ವಾಸ ಬರ್ಪಿಜಿ ಮುನ್ನೆಟ್ಟು ಗುಣವೈದ್ಯ ಗುಣವೈದ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರು ನಡೆಪುವುದು ಸರಿಯಾದ ಇರೋ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕೆ ಸರಿಯಾದ ಎಕ್ಸ್ರೇ ಇರ್ತದ ಐಕೆ ಸರಿಯಾದ ಒಂಜಿ ಡಯಾಗ್ನೋಸಿಸ್ ಅಂದ್ ಅನ್ಪೇರು ಅಂಕಲ ವೈದ್ಯಕೀಯ ಭಾಷೆ ಐನ ಚಿಕಿತ್ಸೆ ಮಲ್ಪೇರ್ದು ಮೊನ್ನೆ ಪರೀಕ್ಷೆ ಮಲ್ಪೇರು ಪರೀಕ್ಷೆ ಮಲ್ತದ ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಕೇನ್ಬೇಕು ಕೇನ್ ತೂದಾನಾಗ ಐಕೆ ಈ ರೀತಿದ ಚಿಕಿತ್ಸೆ ಮಲ್ಪೊಳ್ಳಿ ಈರ್ ಹಿಂಗ ಮೇಲ್ನೋಟಕ್ಕೆ ತೂನಾಗ ಈರ್ನ ಬೇನೆ ಉಂಡು ಬಣ್ಣಾಗ ಅವು ಹೆಚ್ಚಿನ ಅಂಶ ಬೇರು ನಾಳ ಚಿಕಿತ್ಸೆ ಮಲ್ತಂಡ ದಾನೆ ಮಲ್ಪಂಡ ಆಯ್ತ ಉಲಾಯ್ದ ಪಲ್ಪ್ ಅನ್ಪೇರ ಆ ನರನ್ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದ ರೂಟ್ ಕೆನಾಲ್ ಬೇರ್ದೊಳ ಒಂಜಿ ತೂತುಂಡು ಕೆನಾಲ್ ಇಪ್ಪು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೇ ಗೊತ್ತಿಪ್ಪು ಎರ್ಲೈನ ಕುಂಬುಗಳ ಒಂಜಿ ಉಲಾಯ್ ಸಿರಿ ಇಂದಿಪ್ಪು ಆ ರೀತಿಡು ಐಕ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳೆ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಾಂಡ ಈರ್ನ ದುಂಬುದ ಕೂಲಿ ಅಂಚೆತ್ತರೆ ಅವೇ ಟೈಪು ನಿಕದ ವಾ ರೀತಿದ ಬೇನೆ ಬರಂದ್ಲೇಕ ಸಂದರ್ಭ ಬರ್ಪುಡು ಅಂಚೆ ನನ ಲೇಟ್ ಮಲ್ಪಚ್ಚು ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನನಾಂಡಲ್ಲ ಇರೋ ಜಾಗ್ರತೆ ಮಲ್ತದ ಅಯ್ನ ಚಿಕಿತ್ಸೆ ಮಲ್ಪಲೆ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ನತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅಂತಾರೆ ಆ ನೆತ್ತೇರು ಬರ್ಕೊಂಡು ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಕೊಂಡು ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆ ಕೂಡ ಡಾಕ್ಟರ್ ನಗಲು ಖಂಡಿತ ಸ್ಪಂದಿಸೋದು ಹಿರಿಗೆ ಕೊರ್ಪಣ ಅಂಚಿನ ಚಿಕಿತ್ಸೆ ಕೊರ್ಪೇರು ಖಂಡಿತ ಹಿರಿಗೆ ವಾ ರೀತಿದ ಕಾಯಿಲೆಲ್ಲ ಬರ್ಪುಜಿ ಅವೇ ನಮ್ಮ ಬಾಯಿ ಪಂಡ ಅವನ ಗೇಟ್ವೇ ನಮ್ಮ ದೇಹದ ಗೇಟ್ವೇ ನಮ್ಮ ಗೇಟ್ವೇ ಆಫ್ ಇಂಡಿಯಾ ಓಲ್ಡ್ ಬಾಂಬೆ ಉಂಡು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ವೇ ಬಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಕೊಂಡು ತುಯರೇ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಬೇರು. ಕೂಲಿದ ಆರೋಗ್ಯವಾದ ಬಾಯಿದ ಆರೋಗ್ಯವಾದ ನೆಗ್ಲೆಕ್ಟ್ ಮಾಡ್ಬೇರು. ಅಂಡ್ ಐನ್ ನೆಗ್ಲೆಕ್ಟ್ ಮಾಡ್ತಂದ ನಮ್ಮ ಉದರದ ರೋಗ, ಉದರ ಸಂಬಂಧಿ ಕಾಯಿಲೆಗಳು, ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು, ಬೇರೆ ಬೇರೆ ರೀತಿಯ ಬೇತೆ ಬೇರೆ ರೀತಿಯ ಕಾಯಿಲೆ ಬರ್ಪುಂಡು. ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕಡೆ ಬರ್ಪುಂಡು. ಬಾಯಿಡ್ ಉಂಟಾಪುಣ ಒಂಜಿ ಇಪ್ಪು ನಂಚಿನ ಒಂಜಿ ರೋಗಾಣು, ಹೃದಯಗೂ ಕವಾಟದ ಮಿತ್ ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಅಲ್ಲ, ಬಾಯಿದ ಸೀಕಡೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಪುಣು. ಸಂಕ್ಷಿಪ್ತವಾದ ಮಾಡ್ಬಿಟ್ಟು ಬಾಯಿದ ರೋಗ ಒಂಜಿ ರೋಗಾಣುಡು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಪುಣು. ಅಂಚಿನ ಬಾರಿ ದುಷ್ಪರಿಣಾಮ ಮಾಡ್ಪುಣ ಅಂಚಿನ ಕಾಯಿಲೆ ಬರ್ಪುಣು. ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು, ಉಗೇರೆ ತಿನ್ಪುಣ ಅಂಚಿನ ಆ ಮಾವು ತಿನ್ಪುಣ ಐನ ತಿಂದಿದೆ ಬಾಯಿದ ಕ್ಯಾನ್ಸರ್ ಬರ್ಬೋದು. ಬಾಯಿ ಆಮಲ್ ಪೆರಾಪುಜಿ ಕೆಲವು ತೂದಿ ಪರ ಬಾಯಿ ಈಟೆ ಆಮಲ್ ಆ ಬಾಯಿ ಆಮಲ್ ಪೆರಾಪುಜಿ ಅಂಚಿನ ಪೂರ ಸೀಕಲು ಈ ದುಶ್ಚಟೊಟ್ಟು ಬರ್ಕೊಂಡು ಇಂಚಿನ ಮಾತ ಕಾಯಿಲು ಕೂಲಿದ ಮಾತ ಚಿಕಿತ್ಸೆ ಮಲ್ಪುಣ ದಂತ ವೈದ್ಯರು ಬಂಡ ಆ ಟೋಟಲ್ ಓರಲ್ ಸರ್ಜರಿ ಇನ್ನೊಂದು ಓರಲ್ ಸರ್ಜರಿ ಪಂಡ ಆ ಕ್ಷೇತ್ರ ಆತ ವಾಸ್ತಾದುಂಡು. ಅಂಚ ಪ್ರತಿವರಿಲ್ಲ ಬಾಯಿದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ ಸರಿಯಾದ ಗಮನ ಹರಿಸನ ದಿನಕ್ಕೂ ಎರಡು ಸತಿ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ ಅಕ್ಲೆಗೆ ಸರಿಯಾದ ಕಾಂಡೆಲ್ಲ ರಾತ್ರಿ ಎಲ್ಲ ಒಣಸಾದ ತಿಂದ್ರೆ ಐನೂರು ಸರಿಯಾದ ಬ್ರಷ್ ಮಾಡ್ತಂಡ ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ ಸಮರ್ಪಕವಾದ ಬ್ರಷ್ ಮಾಡ್ತಂಡ ಆ ರೀತಿದ ಬಾಯಿದ ಸೀಕಲ ಬರಿಯರ ಸಾಧ್ಯ ಜಿ ಐತ ಒಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಲ್ಲ ಎಡ್ಡ ರೀತಿ ಆಯರ ಸಾಧ್ಯ ಉಂಟು.
2: ಇದು ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲೆ ಇಂಚಿನ ಪಡೆದ ಕೆಲವು ಜೋಕ್ಲು ಕಂಡು ಹೋಗ್ಬೋದು ಕೂಲಿ ತಕ್ಕದನೆ ಕೂಲಿ ತಕ್ಕದ ಪಂಡ ಚಾಪರ್ಪನ ಇಂಚಿನ ಜೋಕ್ಲೆ
1: ಸರಿ ಸರಿ ಬಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ ಜೋಕುಲು ಕೆಲವು ಕೂಲಿ ಲೆಕ್ಕಲೆಕ್ಕ ಆಕ್ಷನ್ ಮಲ್ತದೆ ಪುಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲಿ ಲೆಕ್ಕದ ಇಪ್ಪಿಜಾರು ಬಾಯಿ ಮುಕ್ಕಲ್ದು ಬತ್ತು ಚಾ ಬರ್ಬೇರು ಕೂಲಿ ಲೆಕ್ಕದ ಇಪ್ಪಿಜಾರು ಹೊರ ಮೋನೆ ಚಣ್ಣಿ ಹೋಗ್ಬೇರು ಬಾಯಿ ಮುಕ್ಕಲ್ ಬೇರೆ ಬರ್ಬೇಕು ಕೂಲಿ ಲೆಕ್ಕದ ಇಪ್ಪಿಜಾರು ಒಟ್ಟಾರೆ ಅಮಸರ. ಅಂಚನೆ ಕೆಲವು ಜೋಕುಲು ಚೂರು ದೆಕ್ಕಲೆಕ್ಕ ಮಾಡ್ಬೇರು ಎದುರು ಮಾತ್ರ ದೆಕ್ಕಬೇರು ಎದುರು ಮಾತ್ರ ದೆಕ್ಕಂಡ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳ್ಳ ಬಾಯಿ ಪಾಡ್ಬೇರು ಉಬ್ಬಿ ಬೇರೆ ಬರ್ಬೇಕು ಎದುರದ ಕೂಲಿ ಮಾತ್ರ ಇಂಚವರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇರು ಪರಕ್ಕೆ ಸಂದಾವನೆ ಅನ್ಬೇರು ಅಂತ ಅಂಜೆ ಪರಕ್ಕೆ ಸಂದಾದ ಬರ್ಬೇಕು ನೆಟ್ಟು ದಾನೆ ಬಂದ ಜೋಕ್ಲೇನೆ ಅಪ್ಪಮ್ಮೆ ಸುರೂಕು ಅಕ್ಲೇನೆ ಬಿಡ್ಪಣಂಟು ಆಯ್ತು ಅಪ್ಪಮ್ಮೆಲ್ಲ ಕೇರ್ ದೆತ್ತೋಡು ಜಾಗ್ರತೆ ದೆತ್ತೋಡು ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನು ಅಕ್ಲೇನೆ ಬಿಡ್ದು ಬಿಟ್ಟು ಬ್ರಷ್ ಪತ್ತೊಂದು ಅಕ್ಲ ಕೈಟ್ ಪತ್ತೊಂದು ಕೂಲ್ ದೆಕ್ಕರೆ ಅಭ್ಯಾಸ ಮಾಡ್ಕೊಡು ಅಕ್ಲೇನೆ ಆಗ ಸರಿ ಅಭ್ಯಾಸ ಮಾಡ್ತದೆ ಬುಕ್ಕ ದಿನೋಲ ಅಕ್ಲ ಎದುರು ಇಪ್ಪುಡು ಸುರೂಕ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲೇನೆ ಎದುರುಡಿ ಅಕ್ಲ ಬ್ರಷ್ ಮಾಡ್ಕೊಳಕ್ಕೆ ತೂವೋಡು ಬುಕ್ಕ ನಿಕ್ಲಾತಿಗೆ ಬುಡ್ದು ಬುಡಿಯಾರಲ್ಲ ಅಕ್ಲ ಅಭ್ಯಾಸ ಆದಪ್ಪು ಪ್ರತಿವರಿಯಾಗಲ ಒಂಜಿ ಅಭ್ಯಾಸ ರೂಢಿ ಆಡ ಅವು ದುರಭ್ಯಾಸ ಮಾಡು ಎಡ್ಡ ಅಭ್ಯಾಸ ಮಾಡ ರೂಢಿ ಆಂಡ ಬುಕ್ಕ ಮನಸ್ಸು ಬುಡ್ಪುಜಿ ಆಯ್ ಬುಡ್ಚಿನಲ್ಲ ಹೆಂಗ ಬ್ರಷ್ ಮಲ್ತಿಜಿಲ್ಲ ಆಗ ಸಮಾಧಾನ ಇಪ್ಪುಜಿ ಅಂಚ ಆ ರೀತಿ ಜೋಕ್ಲೆಗೆ ನಮ್ಮ ಇಲ್ಲಿಡು ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಬೋದು ಬುಕ್ಕ ಅಕ್ಲಿನ ತೂದ ಅಭ್ಯಾಸ ಮಾಡ್ಬೋದು ಅಕ್ಲ ದೆಕ್ಕುವರೆ ಜನ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ಕ ಒಂದು ರೂಢಿ ಆಯ್ ಬುಕ್ಕ ಅಕ್ಲಂತಿಗೆ ದೆಕ್ಕುವರಿ ಒಂದು ದೆಕ್ಕು ಜನ ದಾನೆ ಅಂಡ ಬಾಯಿಡ್ ಪ್ಲಾಕ್ ಅಂತ ಬತ್ತೊಂಡು ಸುರುಕು ಅಂಟು ಆಗ್ರದ ಲೆಕ್ಕ ಸುರುಕು ಬತ್ತೊಂದು ನಿಧಾನವಾದ ಅಂಟು ಪತ್ತು ನಾವು ಗಟ್ಟಿ ಹಾಕೋದು ಕ್ಯಾಲ್ಸಿಫಿಕೇಶನ್ ಅಂತಾರೆ ಬಾಯಿಡ್ ಇಪ್ಪನ ದಲ್ಲು ರಸೋದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೋದು ಗಟ್ಟಿ ಆಯ್ನದು ಬುಕ್ಕ ಅಯ್ನ ದೆಕ್ಕರೆ ಹಾಪುಜಿ ಅವು ಕೂಡ ಒಸಡುಗು ಸಂಬಂಧಪಟ್ಟ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪುಣ ಬುಕ್ಕ ವಿಪರೀತ ರಕ್ತಸ್ರಾವ ಹಾಕೋಣ ಬುಕ್ಕ ಕೂಲಿ ಎಡಿಡ್ದಲ್ಲ ಸೇರೋಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಕೋಣ ಕೂಲಿ ಹೊಟ್ಟೆ ಹಾಪಣ ಎಂಚಮಂಡ ಅಲ್ಪ ಸೇರ್ದಾನಾಗ ಒಂದು ರಾಸಾಯನಿಕ ಕ್ರಿಯೆ ಹಾಕೋಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡೋಣ ಉರುಗುವಿಕೆ ಅಂತ ಬರೀಕೆ ಅಪಗದಾನ ಹಾಕೋಣ ಐಟೊಂದು ಮಂಜಿ ಐಟೊಂದು ಆ್ಯಸಿಡ್ ಉತ್ಪತ್ತಿ ಹಾಕೋಣ ಆಮ್ಲೀಯ ಒಂಜಿ ದ್ರವ ಉತ್ಪತ್ತಿ ಆಗೋದು ಆ ಆಮ್ಲ ಈ ಕ್ಯಾಲ್ಸಿಯಂ ಒಯ್ಪುಣ ಅಂತ ಶಕ್ತಿ ಒಂಜಿ ಆಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ನಾವು ಒಂದು ಬರ್ತಾನ ಮೆತ್ತೆನ ಅಂಚನೆ ನೆಟ್ಟು ಕ್ಯಾಲ್ಸಿಯಂ ಉಂಟು ಕೂಲಿಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪಣ ಆ ಕ್ಯಾಲ್ಸಿಯಂ ಊರಾಯ್ದು ಪಿದೈ ಬತ್ತನ ಕೂಲಿ ವೀಕ ನಿಧಾನ ಅವು ವೀಕ್ ಆದ ಅಲ್ಪ ಕೂಲಿ ತುಂಡ ಅಪ್ಪ ಕುಂಬಾಯ್ಲೆಕ್ಕ ಅಪ್ಪ ತುಂಡ ಏನಿದೆ ಬುಕ್ ಅಲ್ಪ ಹೊಟ್ಟೆ ಅಪ್ಪ ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲಡ್ ಎನಾಮಲ್ ಗಟ್ಟಿ ಪುಣ್ಣು ಎನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಆತ ಗಟ್ಟಿ ಆಯ್ನ ಆತ ಫಾಸ್ಟ್ ಅವು ಪ್ರೊಸೀಡ್ ಆದ ಕೂಲೇದಾಯ್ತ ಕೂಲ ಸಿರಿ ಯಾರೇ ಕಡೆ ಬರಲೇ ಕೊನೆ ಪಲ್ಪಗ ಬೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಹಾಕೋಣ ಅಪ್ಪಗ ಜನಕ್ಕೂ ರಾಗ ಮಾಡಬೇಕು ವಾ ಬೇನ ಅಂಡಲ್ಲವಪ್ಪ ಕೂಲಿದ ಬೇನ ಹತ್ತಿದೆ ಅಂಚ ಕೂಲಿ ದೆಕ್ಕನ್ನಿರ್ದಾದೇ ಒಂದು ಪೂರ ಇದು ಸಮಸ್ಯೆ ಶುರು ಹಾಕೋಣ ಜೋಕ್ಲೆಗೆ ಇರಬಾರ್ಲೆ ಕೊನೆ ಜೋಕ್ಲೆಗೆ ದಾನೆ ಹೇಳ್ಕೊಂಡ ಸುರುಕ ಅಪ್ಪಮ್ಮಿಗೆ ಯಾರು ದೆತ್ತೋಣ ದೆಕ್ಕುಜೇರು ನೋಡ್ಕೊಳತ್ತೆ ಅಕ್ಲಿಗೆ ಅಭ್ಯಾಸ ಮತ್ತು ರೂಢಿ ರೂಢಿಸೋದು ಹೋಗ ತನ್ನ ತೀಯಕ್ಕೆ

0: ಸರಿಯಾದ ರೀತಿಯ ಬ್ರಷಿಂಗ್ ಟೆಕ್ನಿಕ್, ಸರಿಯಾದ ರೀತಿಯ ಬ್ರಷ್ ಮಲ್ಪನ ಒಂದು ವಿಧಾನನೇ ಕೂಲಿ ಬೇಣಲ್ಲಿ ಬರ್ಪು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಅಲ್ಪ ಆಹಾರ ಕಣ ಉಂತಿರ ಸಾಧ್ಯ, ಸರಿಯಾದ ರೀತಿಯ ಬ್ರಷ್ ಮಲ್ತನ ಆಹಾರ ಕಣ ಉಂತಿಜಿದಂಡ ಅಲ್ಪ ಬುರುಗುಕೆನ ಫರ್ಮೆಂಟೇಷನ್ ಆದ ಅದಲ ಆ ಕೂಲಿ ಹೊಟ್ಟೆಪನ ಚಾನ್ಸ್ ಇಜ್ಜಿ, ಅದನ್ನ ನಿಜ್ಜಿ ಬಾಪುನಂಜಿನ ಸಾಧ್ಯತೆ ಇಜ್ಜಿ, ನೆತ್ತೇರ್ ಬರ್ಪುನಂಜಿನ ಸಾಧ್ಯತೆ ಇಜ್ಜಿ, ಅಂಚೆ ಆಯ್ದಿಂದ ಆ ರೀತಿಯ ರೋಗ ಬರೆಯಲ್ಲದ ಸಾಧ್ಯ ಇಜ್ಜಿ.
1: ಕೆಲವರು ಬ್ರಷ್ ಮಲ್ತದ ಬ್ರಷ್ ನಾಯಿ ತುಚಿಲಕ್ಕಾದ್ರು ಒಂದು ಈ ಒಂದು
0: ಸಾಮಾನ್ಯವಾಗಿ ಆಗ್ಲಿ ಬ್ರಷ್ ಮಲ್ಪುಣಿಪ್ಪುಡು ತುಲೇ ಜನಕುಲು ಬುಕ್ಕೊಂಜಿ ಜನಕುಲು ದುರಭ್ಯಾಸ ಉಂಟು. ಕಾಂಡ ಲಕ್ಕೀರು ಲಕ್ಕಿ ಬೆಟ್ಟಿಗೆ ಪೇಸ್ಟ್ ಮತ್ತೆ ಬ್ರಷ್ ಗೆ ಒಂಜಾತ ಪೇಸ್ಟ್ ಪಾಡಿಯರು ಒಂಜಿ ಗಂಟೆ ಆ ಬ್ರಷ್ ಬಾಡಿ ಪಾಡಿಯರು ಅಗ್ಲು ಬೈದೊಳೆ ಪಾಡಿಯರು ದೆಕ್ಕಿಯರು ಪೇಪರ್ ಓದಿರು ಅಪ್ಪಗಾಯಿನ ಪೇಪರ್ ಓದ್ನ ದೆಕ್ಕು ಜೇರಿ ಅಗ್ಗಿ ಬರೀನಿ ತಿರುಗುಬೇರು ವಾಕಿಂಗ್ ಬೈಲಕ್ಕೆ ಹೋಗ್ರಿ ಅಪ್ಪಲ ಅಗ್ಗಿ ಒಂದು ಹೋಗ್ರಿ ಕೂಲಿ ದೆಕ್ಕು ಜೇರಿ ಅಕ್ಕ ನನ್ನ ಪಾತ್ರ ಇರ್ಬೇರು ಅಪ್ಪಗ್ಲ ಅಗ್ಗಿ ಬೇರು ಕೆಲವು ಪುಂಜನಗಳ ಅಭ್ಯಾಸ ಉಂಟು ಅಯ್ಯ ಪಾಡೋದು ಅಟ್ಟಿಲ್ಲಕೊಂಡೇ ಬೋದು ಅಡುಗೆ ಮಾಡ್ಬೋದು ನಾನೇ ವಂಡ ಐಟೇಜೇ ವಂಡ ಒಂಜಿ ಆ ವಸ್ತು ನಮ್ಮ ಒಂಜಿ ದುರ್ಗಂಧ ಇಪ್ಪುಡು ಇಡೀ ರಾತ್ರಿದ ಒಂಜಿ ಫರ್ಮೆಂಟೇಷನ್ ಆಯ್ನ ಒಂಜಿ ರೋಗಾಣು ಇಪ್ಪ ಉಗ್ರ ರಟ್ಟುಂಡು ನಮ್ಮ ಅಡುಗೆ ಮಾಡ್ಬೇಕಾದ್ರೆ ರಟ್ಟುಂಡು ಪಾತ್ರನಾಗ ರಟ್ಟುಂಡು ಪೇಪರ್ ಓದ್ನಾಗ ಒಂಜಿ ಅಸಹ್ಯ ಅವು ಜನಪ್ರಿಯದಾನೆ ಕೆಲವೊಂದು ದುರಭ್ಯಾಸ ಉಂಟು ಪೋಣಗಳ ಎಡಣ್ಣ ಪಾತ್ರ ಒಂದು ಅಂತಂಡು ಬುಕ್ ಆಯ್ನ ಬಾಯ್ದಿ ಒಂದು ಪಾತ್ರ ಉಂಟು ಈ ರೀತಿ ಸರಿಯಾದ ರೀತಿ ಬ್ರಷ್ ಮಲ್ತನ ಇರ್ಪಲ್ನೇ ಪೇರಿ ನಾಯಿ ತುಚ್ಚಿ ಲೆಕ್ಕ ತಂಚಿ ಆಪುಜಿ ಒಂದು ನಾಯಿ ತುಚ್ಚಿನ ತಕಲೆ ತುಚ್ಚಿನ ಹಾಕಿ ಅಕ್ಕಿನ ಅಗ್ಗಿ ಅಗ್ಗಿ ಅಗ್ಗಿದ್ದು ಅಯ್ನ ಪೂರ ಹಾಳು ಮಂತ್ ಬಿಡ್ಬೋದು ಅವು ದುರಭ್ಯಾಸ 5 ನಿಮಿಷ ಬ್ರಷ್ ಮಲ್ತನ ಲೇವು ಬೇಸಿಂದ ಅಲ್ಪ ನನಗೆ ಕರೆಕ್ಟ್ ಉಂತಲೇ ಸರಿಯಾದ ರೀತಿ ಮಿತ್ತು ತಿರ್ತು ವರ್ಟಿಕಲ್ ಬ್ರಷಿಂಗ್ ಅಂತೇಳಿ ಮಿತ್ತು ತಿರ್ತು ಬ್ರಷ್ ಮಾಡ್ಬೋದು ಹೊರಿಝಾಂಟಲ್ ಬ್ರಷಿಂಗ್ ಅಂತ ವರ್ಟಿಕಲ್ ಬ್ರಷಿಂಗ್ ಮಾಡ್ತದೆ ಸೈಡ್ಗೆ ಅಂಚಿಂಚಿ ಉಳಾಯ್ದ ಬುಡಕ್ಕೆ ನಾಲಗೆದ ಪೂರ ಸೈಡ್ 5-10 ನಿಮಿಷ ಬ್ರಷ್ ಮಾಡ್ತಾ ಏನ ಬ್ರಷಿಂಗ್ ಟೆಕ್ನಿಕ್ ಬ್ರಷಿಂಗ್ ವಿಧಾನ ಮುಗಿಪುಣು ಅವತ್ತಂದೆ ಇಂಚಿನ ಒಂದು ಕೆಲಸ ಮಾಡ್ತಾ ಮಂಡೆ ಹೋಗಲ ಬಾಯಿಡ್ ಬ್ರಷ್ ಮಾಡ್ತಾ ಅಂಚಿಂಚಿ ಪೋಂಡ ಅರ್ಧ ಗಂಟೆ ಹತ್ತು 1 ಗಂಟೆ ಬ್ರಷ್ ಮಾಡ್ತಾನಲ್ಲ ಬಾಯಿ ಕ್ಲೀನ್ ಆಗ್ಬಿಡಿ ಅಂಚಾದ ಇಪ್ಪಣ್ಣ ಆ ರೀತಿಯ ಬ್ರಷ್ ಮಲ್ಪನೆಟ್ಟು ಮಾತ್ರ ಬ್ರಷ್
1: ಹಾಳಾಗುತ್ತೆ. ನಮ್ಮ ಕೆಲವು ಜೋಕುಲ್ ರತ್ತು ಒಂದಲ್ಲ ತೆಟ್ಟು ಕೂಲಿ ಬರ್ಬೋದು ಈ ತೆಟ್ಟು ಕೂಲ್ ತಡೆಪೂಲು ಅಂಚ ಅದನ್ನ ಜೀಪ ತಿಂಪು ನಡೆದಾದ ಪರಿಣಾಮ
0: ಉಂಟು. ಚೆಟ್ಟು ಕೂಲಿಗೆ ಸುಮಾರು ಜೋಕ್ಲಿಗೆ ಚೆಟ್ಟು ಕೂಲಿ ಅವಳು ಎದುರು ಜಾಸ್ತಿ ಬರ್ಬೋದು ಹೆಚ್ಚಾದ ವಂಡ ಬಾಟಲ್ ಫೀಡಿಂಗ್ ಅಂತ ಮನ್ಪೇರು ಎದೆ ಹಾಲು ಕುರ್ನೇದು ಬುಕ್ ಒಂದು ಸಮಯದ ಬುಕ್ ಅಲ್ಲ ಈ ಜೋಕ್ಲಿಗೆ ಅಕ್ಕಲಿ ಮಣಿ ಪಾನ ಕುಳಿಯರು ಬಾಟಲ್ ಫೀಡಿಂಗ್ ಮಲ್ಪೇರೆ ಕೊಂಚ ಆತ ಸಕ್ಕರೆ ಮಾಡಬೇಕು ಸ್ವೀಟ್ ಜೋಕ್ಲೇನು ಮಣಿ ಪಾನ ಕುಳಿಯರಬೋದು ಆಯ್ನಾತ ಜೋಕ್ಲಿಗೆ ಏತ್ ಜಾಸ್ತಿ ಸಮಯ ಎದೆ ಹಾಲು ಅಪ್ಪನೇ ಪೇರು ಕುರ್ನೆಡ್ ಬಾಟಲ್ ಫೀಡಿಂಗ್ ಆಯ್ನಾತ ಅವಾಯ್ಡ್ ಮಲ್ತನೆ ಎಡ್ ಒಂದು ವೇಳೆ ಕೊರ್ಡಲ್ಲ ಒಂತ ಕೊರತು ಕೊರ್ದು ಬಾಯಿ ಕ್ಲೀನ್ ಮಾಡ್ತದೆ ಬಾಯಿ ಅಂತದ ಬಿಡೋಡು ಎಪ್ಪೆರ್ಲು ದಾನೇ ಅಲ್ಪೇರು ಅಂದ ಬಾಯಿಡ್ ಪಾಡ್ದು ಬಿಡ್ಪೇರು ಬಾಲೆ ಜಿತೋ ಒಂದು ಆಯ್ನ ಬಾಯಿಡ್ ಪಾಡೋ ಒಂದು ಎಪ್ಪು ನಿದ್ರೆ ಇಡ್ಲ ಬಾಯಿಡ್ ಎಪ್ಪು ಅಪ್ಪ ಅದಾನೆ ಅಪ್ಪು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ವಿತ್ ಟೀತ್ ಈ ಶುಗರ್ ಚೀಪೆದ ಕಾಂಟ್ಯಾಕ್ಟ್ ಇಪ್ಪನಾಗ ಅವು ಅಲ್ಪನೆ ಯಾನ್ ಎಕಡೆ ಪಲ್ನೆ ಕೊನೆ ಅವು ಫರ್ಮೆಂಟೇಷನ್ ಆದ ಈ ಕೂಲಿ ವೀಕ್ ಅವನ್ಕೊಬ್ರು ಸ್ವೀಟ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇತ್ತಿಂದ ಅವು ಉಂದಾವು ಅಂಚಿನ ಬುಕ್ಕ ಈ ಜೋಕ್ಲೆಗೆ ಅವಳಿತ ಶಾಲೆಯಲ್ಲಿ ಜಾಸ್ತಿ ಅವರು ಇಲ್ಲಲ್ಲಿ ಕೊಡ್ತೀನಿಲ್ಲ ಶಾಲೆ ಇಡು ಮಕ್ಕಳ ಹುಟ್ಟು ಹಬ್ಬ ಅವು ಒಂದೊಂದು ಪಣ್ಣು ದಿನಕ್ಕೊಂದು ದಿನ ಚಾಕ್ಲೇಟ್ ಕೊಡ್ಪಣ ಅಂಜಿನ ಒಂದು ಅಭ್ಯಾಸದ್ದು ಜಾಸ್ತಿ ಜೋಕ್ಲೆಗೆ ಈ ಸ್ವೀಟ್ ತಿನ್ಪಣ ಅಭ್ಯಾಸ ಜಾಸ್ತಿ ಏನೈತಾದ ಅವು ಜಾಸ್ತಿ ತೊಂದರೆ ಹಾಕೋಣ ಆ ರೀತಿದ ಒಂಜಿ ತೊಂದರೆ ಇದ್ದಾದ ಎಲ್ಲ ಜೋಕ್ಲೆಗೆ ಚೆಟ್ಟು ಕೂಲಿದ ಒಂದು ಸಮಸ್ಯೆ ಜಾಸ್ತಿ ಬರ್ಕೊಂಡು ಚಿಟ್ಟುಗುಲ್ದ ಸಮಸ್ಯೆ ಎಲ್ಲ ಜೋಕ್ಲೆ ಜಾಸ್ತಿ ಬುಕ್ಕಲಂಜಿ ಮಂಡ ಡೆಸಿಡಿಯಸ್ ಟೂತ್ ಹಾಲು ಹಲ್ಲು ಪರ್ಮನೆಂಟ್ ಟೀತ್ ದಾತ್ ಶಾಶ್ವತ ಕೂಲಿ ಉಂಡತ್ತೆ ಐತಾತದಲ್ಲ ಸ್ಟ್ರಾಂಗ್ ಅತ್ ಗಟ್ಟಿ ಅತ್ ಬೇಗ ಈ ಸ್ವೀಟ ಇಂಚಿನ ತಿಂದನ್ನ ಬೇಗ ಹಾನಿ ಆಗ್ಬೋದು ಆಂಡ 5 ಬುಕ್ ಅವು ಓದು ಬರ್ಪಣ ಕೂಲಿ ನಮ್ಮ ಆಯ್ನತ್ ಜಾಗ್ರತೆ ಆಗ್ಬೋದು ಏತ ಜಾಗ್ರತೆ ಮಾಡ್ತಾನೆ ಆತ ಬುಕ್ ಬಿಟ್ಟು ಆ ಕೂಲಿ ಚೆಟ್ಟು ಕೂಲಿ ಆಡಲ್ಲ ಒಂದು ಆ ದಿವಸ ನನಗೆ ತಾಳ್ದು ಹೋಗ್ಬೋದು ತಾಳ್ದು ಹೋದ್ ಬತ್ತನ ಕೂಲಿ ಜಾಗ್ರತೆ ಮಾಡ್ಬೋದು ಇನ್ನು ಇಂಚ ಜಾಗ್ರತೆ ಮಾಡ್ಬೋದು ಚೆಟ್ಟಿ ಕೂಲಿ ಆವಂದ ಲೆಕ್ಕ ಏನೇನು ಪಲ್ಲೆ ಕಣ ಬಾಟಲ್ ಫೀಲ್ಡಿಂಗ್ ಬುಕ್ಕ ಈ ಚಾಕ್ಲೇಟ್ ಕಂಟಿನ್ಯೂಸ್ ಚಾಕ್ಲೇಟ್ ಅವಳ ಈ ಅಂಟು ಚಾಕ್ಲೇಟ್ ಕೊರ್ಪಣ್ಣ ಅವಾಯ್ಡ್ ಮಾಡ್ತಲ್ಲ ಬಿಡ್ದು ಬಿಡ್ಲ ಖಂಡಿತ ಅದಾವ ತೊಂದರೆ ಬರ್ಪಿಸಿ
1: ಈ ಬಾಲೆಲ್ಲಿಗೆ ಮಿರೆ ಪೇರೆ ಅಪ್ಪೆ ಕೊರೋಡು ಕಂಪನಿ ಒಂದು ಕೆಬಿ ಪಾತ್ರ ಅಲ್ಲ ನಮ್ಮ ಅಪ್ಪೆ ಅಲ್ಲೂ ಅದನ್ನು ಪಾಲನೆ ಮನ್ಕೊಂಡು ಎನ್ನೀಗ ಡಾಕ್ಟ್ರೆ ಬುಕ್ಕ ಹೆಂಚಿನ ಮನಗೆ ಕೂಲಿದ ಒಟ್ಟು ಆರೋಗ್ಯನ ಕಾತು ಅಂದ್ರೆ ನಮ್ಮ ದಿನನಿತ್ಯ ಅವೇ ಕೂಲಿ ಬ್ರಷ್ ಮಲ್ಪನ ಒಂದು ಸರಿಯಾದ ವಿಧಾನ ಬೋರ್ಡ್ ಕೊಂಡರೆ ಅಮಸರು ಕೂಲ್ ದೆಕ್ಕುನ ಕೆಲವರು ಮೌನ ಮಾತ್ರ ದೆಕ್ಕುನ ಎಂದು ಬಂದಿ ಕೂಲಿ ದೆಕ್ಕು ಬೇತೆ ಹೆಂಚಿನ ಪನೆ ಇಷ್ಟಪಡ್ತಾರೆ ನಮ್ಮ
0: ಒಂದು ಪೂರ ಪ್ರಿವೆನ್ಷನ್ ಆಯ್ನ ಜಾಗ್ರತೆ ಮಲ್ಪೋದು ಎಲ್ಲ ಜೋಕ್ಲೆಗೆ ಅಪ್ಪ ಮೆಂಚೆ ಜಾಗ್ರತೆ ಮಾಡ್ಕೊಡು ಮಂಡ ಕೂಲಿ ಹುಟ್ಟಿಯರ ದುಂಬೆ ಆಯ್ನಾತ್ ಸತ್ವಯುತವಾಯಿನ ಆಹಾರ ಯಾನೆ ಕಡೆ ಎದೆ ಹಾಲು ದಯ ಕೂಡದು ಮಂಡ ಎದೆ ಹಾಲು ಒಂದು ಸಮತೋಲಿತ ಆಹಾರ ಐಟ್ ಮಾತಾ ರೀತಿದ ಒಂಜಿ ಅಂಶ ಕಬ್ಬಿಣದ ಅಂಶ ಆಗಲಿ ಕ್ಯಾಲ್ಸಿಯಂ ಒಂಜಿ ಯುಕ್ತ ಮಿನರಲ್ಸ್ ಅವು ಇಪ್ಪಡು ಸಮ ಪ್ರಮಾಣ ಉಂಡು ಅಂಚೆ ಆಯ್ನ ಜಾಸ್ತಿ ಸೇವಿಸಂಡ ಕೂಲಿಗೆ ಬೋಟ್ನ ಅಂಚಿನ ಕ್ಯಾಲ್ಸಿಯಂಲ ಅದು ಯಥೇಚ್ಛವತ್ತಿಕ್ಕುಂಡು ನಮ್ಮ ಬಾಕಿದ ಆರ್ಟಿಫಿಷಿಯಲ್ ಅದು ಕೊರ್ಪುನಿರ್ದ ಅದ ಇದು ಜಾಸ್ತಿ ತಿಕ್ಕು ಅವತ್ತೇನೆ ಬುಕ್ಕಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ತಿಕ್ಕುಂಡು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಕ್ಕುಂಡು ಅವು ಎಲ್ಲೇ ಬರೆಯಡೆ ಬಣ್ಣ ಕೂಲಿ ಬರೆಯರ್ ದುಂಬೆ ಪರ್ಮನೆಂಟ್ ಕೂಲಿ ಬರೆಯರ್ ದುಂಬೆ ಆಯ್ನ ಕೊರಂಡ ಅವು ಜಾಸ್ತಿ ಆಯ್ಕೆ ಹೋಯ್ತುಂಡು ಅಬ್ಸಾರ್ಬ್ ಆಗ ಕೂಲಿ ಬತ್ತಿ ಬುಕ್ಕ ನಮ್ಮ ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊರಂಡ ಆತ ಪರಿಣಾಮ ಆಪಿಸಿ ಎಲುಕು ಬುರ ಹೋಯ್ತು ನಮ್ಮ ಕಾಯಿಕಾರದ ಎಲುಬುರ ಗಟ್ಟಿ ಆಪಣ ತಂದೆ ಕೂಲಿಗೆ ಸರಿಯಾದ ಕ್ಯಾಲ್ಸಿಯಂ ತಿಕ್ಕೋಡ್ನಂಡ ಎಲ್ಲೇ ಪ್ರಯಾಡು ಆಯ್ನ ಅತ ಹೆಚ್ಚ ಸಮ ಪ್ರಮಾಣದ ಕ್ಯಾಲ್ಸಿಯಂ ಯುಕ್ತ ಆಹಾರ ಕೊರಂಡ ಅಕ್ಕನ ಕೂಲಿ ಗಟ್ಟಿ ಆದ ಬರ್ಬೋದು ಡಿಕ್ಯಾಲ್ಸಿಫಿಕೇಶನ್ ಆಪಣ ಪೂರ ಕಮ್ಮಿ ಆಗ್ಬೋದು ಎನಾಮಲ್ ಹೈಪೋಪ್ಲೇಸಿಯಾ ಅಂಚಿನ ಪೂರ ಕೆಲವು ರೋಗಗಳು ಇಲ್ಲ ಬಣ್ಣ ಕ್ಯಾಲ್ಸಿಯಂ ಕಮ್ಮಿ ಅನ್ನಾಗ ಕ್ಯಾಲ್ಸಿಯಂ ಕೊರತೆ ಕೂಲಿ ವೀಕ್ ಆಗ್ಬೋದು ಕೂಲಿದ ಎನಾಮಲ್ ಟೊಪ್ಪಿ ಲಕ್ಕದ ಒಬ್ಬರು ಅಂಚಿನ ಕೆಲವು ಸೀಕಲ್ ಉಲ್ಲ ನಾತ್ ವೀಕ್ ಇಪ್ಪುಡು ನಮ್ಮ ಕ್ಯಾಲ್ಸಿಯಂ ಏತು ಜಾಸ್ತಿ ತಿಂದ ಎಲ್ಲಿಯ ಪ್ರಯಾಣ ನಮ್ಮ ಜಾಸ್ತಿ ನಡೆದಾಲ್ ತೊಂದ್ರೆ ಇಜ್ಜಿ ನಮ್ಮ ದೇಹಕ್ಕೆ ಏತು ಕ್ಯಾಲ್ಸಿಯಂ ಬೋಡ ಅದೇ ಹೋಯ್ತುಂಡು ಅವದಲ್ಲ ಮೆಡಿಸಿನ್ ಆತ ಸಪ್ಲಿಮೆಂಟ್ ಇದೆ ಗೊತ್ತಂತೆ ಕಬ್ಬಿಣದ ಅಂಶ ಅಲ್ಲ ಕ್ಯಾಲ್ಸಿಯಂ ಅಂಶ ಪೂರ ಸಪ್ಲಿಮೆಂಟ್ ನಮ್ಮ ದೇಹ ಪೂರಕವಾಯ್ನ ಅವು ನಂಗೆ ದೇಹಕ್ಕೆ ಏತು ಬೋಡ ಅದೇ ಹೋಯ್ತುಂಡು ಅಂಚ ಅವು ಜಾಸ್ತಿ ಏತು ನಮ್ಮ ದೆತ್ತೋಂಡ ಆತ ನಮ್ಮ ಕೂಲಿ ಈ ದಂತ ಭಕ್ತಿ ಆಯ್ನಾತ ಸ್ಟ್ರಾಂಗ್ ಆಗ್ಬೋದು ಓ ಪೊರ್ಲದ ದಂತ ಭಕ್ತಿ ಇದ್ರೆ ನಮ್ಮ ಈ ಮೋನೆಗಳ ಲುಕ್ ಬರ್ಬೋದು ಸರಿಯಾದ ಆಹಾರ ತಿನ್ನಿರ್ಲಾಕ್ಬೋದು ನಮ್ಮ ಸ್ಪೀಚ್ ನಮ್ಮ ಪಾತ್ರನೆಲ್ಲ ಶುದ್ಧ ಆಯ್ಬೋದು ಟೋಟಲ್ ಕೂಲಿ ಸರಿಜಿಂದ ಬಾಯಿ ಸರಿಜಿಂದ ನನ್ನ ವ್ಯಕ್ತಿತ್ವನೇ ಒಂದು ಕುಂಠಿತ
1: ಬಹುಶಃ ಇರ್ನ ಪಾತ್ರಕ್ಕೆ ಅನ್ನಾಗ ಕೂಲಿ ಶುದ್ಧ ಇತ್ತ ಪಾತ್ರಲ ಶುದ್ಧ ಉಪ್ಪುಂಡು ಕಂಪ ನಾವು ತೆರೆದು ಬರ್ಬೋದು ಡಾಕ್ಟರ್ ಅಕೇರಿ ಒಂಜಿ ಪ್ರಶ್ನೆ ದಾದವನ್ನ ನಮ್ಮ ಕೂಲಿ ತಾಲೊಂದು ಉಪ್ಪಿನಂಚಿನಕ್ಕೆ ಪ್ರಾಯದಕ್ಕಲು ಈ ಕೂಲಿದ ಬಗ್ಗೆ ದಾದ ವಿಶೇಷ ಗಮನ ಕೊರೋದು
0: ಪ್ರಾಯದಕ್ಕಲು ಬಂಡ ಕಂಪ್ಲೀಟ್ ಕೂಲಿ ಪೋಯಿನ
1: ಕೂಲಿ ತಾಲೊಂದು ಉಪ್ಪಿನಕ್ಕೆ
0: ಸಾಮಾನ್ಯ ಐಪೋರ್ಸದ ಬುಕ್ಕ ಅವು ವಯಸ್ಸದ ಸಮಸ್ಯೆ
1: ಕೂಲಿ ಇಜ್ಜಿಂಡಲ್ಲ ನಿಜಿನ್ ಇನ್ನು ದಿಕ್ಕುನ ಈ ಬಗ್ಗೆ ಇಟ್ಟಿದ್ದಲ್ಲ ಪಲ್ಲೆ
0: ಇತ್ತೆ ಕಂಪ್ಲೀಟ್ ಕೂಲಿ ಪೋದಿತ್ತಂಡಲ್ಲ ಕೂಲಿ ನಿಜ್ಜಿನ ಸಾಮಾನ್ಯವಾದ ಸಾಲ್ಟ್ ವಾಟರ್ ಪಂಡ ಉಪ್ಪು ನೀರು ದಿಕ್ಕಂಡ ಯಾವ ಸರಿಯಾದ ಮಸಾಜ್ ಮಲ್ತಕ್ಕೆ ದಿಕ್ಕಂಡ ಒಕ ಬಾಯ್ದ ನಾಲ ಇಡಿತ್ನ ಅಗ್ರನ್ ಕ್ಲೀನ್ ಆಡಿತ್ತಂಡ ಯಾವ ಈಗ ಟಂಗ್ ಕ್ಲೀನರ್ ಎಡ್ಡೆನ ವಸ್ತು ತಿಕ್ಕೊಂಡು ಅವತ್ತಿನ ಹಳ್ಳಿ ನಮ್ಮ ಈ ಸೊಪ್ಪುದ ಆ ನಾರಡಿಂಜೆ ಗೀರ್ಂಡಲ್ಲ ಅವು ಪೋಕುಂಡು ಆ ನಾರಡ ಇಪ್ಪಿನ ಒಂಜಿ ದ್ರವ ನಾಲಗೆ ತಾಗಂಡ ಅವು ಕಲರ್ಡ್ ಉಂಡು ನಮ್ಮ ಅಗ್ರ ಉಂಡತಿ ಕ್ಲೀನ್ ಅದು ಪೋಕುಂಡು ಆಯ್ ರೀತಿ ಬರ್ಷ ಮಾಡ್ಕೊಳ್ಳಿ ಬುಕ್ಕ ಅಕ್ಕಲೆ ಶಾರೀರಿಕವಾದ ಸದೃಢ ಆದುಳ್ಳೀರು ಅಕ್ಕಲಿಗೆ ನಲ್ಲ ಒಂಜಿ ಸೆಟ್ ಮಲ್ತಂಡ ಅಕ್ಕಲೆ ಅಗ್ನಂಚಿನ ಸಾಮರ್ಥ್ಯ ಇತ್ತಂಡ ಬುಕ್ಕ ರಿಜ್ ಇಂದ ಅನ್ಪೇರು ಆ ಕೂಲಿ ಪೋಯಿನ ಅದಕ್ಕೆ ರಿಜ್ ಇಂದ ಆ ಭಾಗ ಗಟ್ಟಿ ಇತ್ತಂಡ ಕಂಪ್ಲೀಟ್ ಡೆಂಚರ್ ಪೂರ್ಣ ಪ್ರಮಾಣದ ಕೂಲಿದ ಸೆಟ್ ಕೊರಿಯರ್ ಆಪಣ ಅಕ್ಕಲಿ ಅವು ಏತು ಪೊರ್ಲು ಮಲ್ಪರ ಆಪಣ ಮಾಡ ದುಂಬುದ ಕೂಲಿದಲ್ಲಿ ಕೋಣೆ ಅಕ್ಕಲಿಗೆ ಮಲ್ತದ್ದು 90% ಮೊದಲಿಲ್ಲ 100% ಅಂದ ಯಾನ ಪನ್ಪಿಜಿ ದಯಮಂಡ ನ್ಯಾಚುರಲ್ ಇಸ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್ ಆಂಡ ಸರಿಯಾದ ಅಭ್ಯಾಸ ಮಲ್ತದ ಆ ಕೂಲಿದ ಸೆಟ್ ಕೊರ್ಂಡ ಅಕ್ಕಲ ಮುಖತ್ತ ಅಕ್ಕಲ ಗುಂಜಿ 10 ಕಮ್ಮಿ ಆಯ್ಲಿಕ್ಕೆ ತೋಚಿ ಆ ಮುಖ ಬಾವು
1: ಒಂಜಿ ಮಾಹಿತಿ ಕೊರೋಡು ಡಾಕ್ಟ್ರೆ ದನ ಮನಗೆ ಕೃತಕ ಕೂಲಿ ಇತ್ತನಾಗಿ ವಾರಿ ತಿಳಿದು ತೂವಂದು ಪಡೆಯ
0: ಕೃತಕ ಕೂಲಿ ಇತ್ತನಾಕಲೆ ಅಯ್ನ ಈ ಸಂಪೂರ್ಣ ಪೂರ್ಣ ಪ್ರಮಾಣ ಸೆಟ್ ಫುಲ್ ಸೆಟ್ ನಂಡ ಅವು ದೀಪನ ದೆಪ್ಪನ ಅಂಚಿನ ಇಡೆಡಕ್ಕೆ ಕೂಲಿ ಇಪ್ಪಂಡ ಫಿಕ್ಸ್ ಮಲ್ಪೇರಲ್ಲ ಅಪ್ಪ ದೆಪ್ಪನ ಲೆಕ್ಕ ಅಡಿಗೆ ಫಿಕ್ಸ್ ಮಲ್ಪನ ಕೂಲಿ ಇತ್ತಂದ ನಮ್ಮ ಸಾಮಾನ್ಯ ಏಪಲ ಕೂಲಿ ದೆಕ್ಕು ಅಂಚ ಅಂಚಿನ ದೆಕ್ಕಂಡ ಅಂಚ ಪೂರ್ಣ ಪ್ರಮಾಣದ ಸೆಟ್ ನಂಡ ಐಕ ದನಾಲ್ ಪಡ್ಕೊಂಡ ಆ ಕೂಲಿದ ಸೆಟ್ ದೆತ್ತದ ಅಡಿಗೆ ಬ್ರಷ್ ಇಡ ಕ್ಲೀನ್ ಮಾಡ್ತದೆ ದೆಕ್ಕದ ಐಕ ಐಕ ಬೇರೆ ಬೇರೆ ರೀತಿಯ ಒಂದು ವಸ್ತು ದಿಕ್ಕೊಂಡು ದೆಕ್ಕಣ ಸಾಮಾನ್ಯ ನಮ್ಮ ಸೋಪು ದೆಕ್ಕಣ ಅಯ್ನ ಪೇಸ್ಟ್ ದೆಕ್ಕಣ ಸೆಟ್ ನೇಪಲ ಪೇಸ್ಟ್ ದೆಕ್ಕೊಂಡು ಸೋಪು ದೆಕ್ಕದ ಕೊಂಚ ಕರಡಿಗೆ ನೀಡು ಬಾಡ್ದು ಇದು ಅಯ್ನ ದೆಕ್ಕಂಡ ಬುಕ್ಕ ನಿಜ್ಜಿನ ಉಪ್ಪು ಕೂಡ ದೆಕ್ಕದ ದೆಕ್ಕದ ಸರಿ ಇನ್ನೊಂದು ಮೌತ್ ವಾಶನ್ ತಿಕ್ಕೊಂಡು ನಿಜ್ಜಿ ಉಪ್ಪು ಸಾಲ್ಟ್ ವಾಟರ್ ಉಪ್ಪುಲ ಮಾಡ್ಪಲ್ಲಿ ಅದನ್ನ ಮೌತ್ ವಾಶನ್ಲ ತಿಕ್ಕೊಂಡು ಅಂಗಡಿ ಆಯ್ನ ನೀರು ಮರ್ದನೆ ಒಂದು ಅರ್ಧ ಗ್ಲೋಟ್ರೆ ನೀರಿಗೆ ಬಾಳ ಮಿಕ್ಸ್ ಮಾಡ್ತಾ ಐಟ್ಲ ಬಾಯಿ ಮುಗಿಲ್ತಂಡ ಬಾಯಿ ದುರ್ವಾಸನೆ ಎಲ್ಲ ಹೋಗ್ಬೋದು ಫ್ರೆಶ್ ಆಗು ನಿಜ್ಜಿದ ಒಂದಲ್ಲ ಸರಿ ಆಗು
1: ಡಾಕ್ಟ್ರೆ ಈ ತಂಡ ಈ ಕೂಲಿದ ಆರೋಗ್ಯ ಇಂಚ ಕಾತುನಲ್ಲಿ ಪನ್ಪಿನ ವಿಷಯದ ಬಗ್ಗೆ ಮಸ್ತ್ ಮಾಹಿತಿ ಕೊರಿಯರು ಇರಿಗೆ ಸುಲ್ಮೇಲು ಸರಿ.

ಈತನೇಟ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರೈನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರೈನ ಡಾಕ್ಟರ್ ರಾಜಾರಾಮ್ ಕೆಬಿ ಮೆರಡ್ದು ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದ್ರ ಇಡಗು ಈ ಕಾರ್ಯಕ್ರಮ ಮುಗಿಂದು.

0: ನಾತರೇ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನಿಗೆ 17 ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದು ತಿರ್ತು ಹೋದ್ದು ಎನ್ನ ಬೇರೆ ಮೂಲ ಕಟ್ಟಾದು ಎದ್ದು ನಾಳೆ ಪಣಿದ್ದೆ ಅಂಚ ದೇಶ ಮಂತ್ ನಾತೆರ್ಲ ಬಲಿ ಗುಂಡ ಬರ್ಲಿ ಏಡು ನೀನಾದ ಎನ್ನ ಹೇಳಿಲ್ಲ ನಿಖಿಲ ಹೇಳಿ
1: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು ಸರ್.
1: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
2: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನ ಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
1: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
2: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನ ತಿಳ್ಕೊಳ್ಳುವಂತದ್ದು. ಅದನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದ್ರೆ ಮೇಜರ್ ನ್ಯೂಟ್ರಿಯಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದಾವೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಈ ತರದ ಪೋಷಕಾಂಶಗಳು ನಮ್ಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಗೆ ತಿಳ್ಕೊಬಹುದು.
1: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂತಹ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
2: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದ್ರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂತದನ್ನ ನಾವು ತಿಳ್ಕೊಳ್ಳುವಂಥದ್ದು.
1: ಹೌದು,
2: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂತ ಒಂದು ನಿರ್ಧಾರ ಮಾಡಬಹುದು.
1: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿ, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
2: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಾದರಿ ತೆಗೆಯುವಂತದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂತದ್ದು ಸರ್. ಅಂದ್ರೆ ನಾವು ಸುಮ್ಮನೆ ಒಂದು 1/2 kg ಅಥವಾ 1/2 kg ಅಷ್ಟು ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದ್ರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನ ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡ್ಲಿಕ್ಕೆ ಯಾವ ತರ ಒಂದು ಆಳ ಮಾಡ್ತೇವೋ ಅದೇ ತರ ಆಳ ಮಾಡಬೇಕು, ಒಂದು ಒಂದೂವರೆ ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ ಆ ಒಂದು ಅಡಿಕೆ ಮರದ್ದು. ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು, ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
3: ಸರಿ,
2: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರು ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
3: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
2: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು ಅದು, ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
3: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದ್ರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
2: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
3: ಉಜಿರೆ SDM ಕಾಲೇಜಿನಲ್ಲಿರುವಂತಹ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂತಹ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
2: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
3: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
3: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
2: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದರೆ ಅದರ ಮಾದರಿ ತೆಗಿಬೇಕಂತ ಹೇಳಿದರೂ ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
3: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್.

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ನೀವು ಕೇಳ್ತಾ ಇರೋದು SGM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ RJ ಹರ್ಷಿತಾ ಶಿಶಿಲ. ಖುಷಿ ಖಜಾನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಮ್ಮ ಪ್ರೋಗ್ರಾಮ್ ನಲ್ಲಿ ಒಂದು ಸ್ಪೆಷಲ್ ಗೆಸ್ಟ್ ಬಗ್ಗೆ ಮಾತಾಡ್ತಿದ್ದೀನಿ. ಇನ್ನೇನು ಮಳೆಗಾಲ ಶುರುವಾಗೋಯ್ತು, ಈ ಸ್ಪೆಷಲ್ ಗೆಸ್ಟ್ ನ ನಾವೆಲ್ಲರೂ ನಮ್ಮ ಮನೆ ಕರ್ಕೊಂಡು ಬಂದೇ ಬರ್ತೀವಿ. ನಾನ್ ಯಾವ ಗೆಸ್ಟ್ ಬಗ್ಗೆ ಮಾತಾಡ್ದೆ ಅಂತ ಗೊತ್ತಾಗ್ತಿಲ್ವಾ? ಅದೇ ನಮ್ಮ ಮಳೆಗಾಲದ ಫ್ರೆಂಡ್ ಛತ್ರಿ ಬಗ್ಗೆ ಮಾತಾಡ್ತಿದ್ದೆ. ಅದು ಬರೀ ಗೆಸ್ಟ್ ಅಲ್ಲ, ಅದು ಮಳೆಗಾಲದ ಹೀರೋ. ನಾನ್ ಯಾಕೆ ಛತ್ರಿಗೆಲ್ಲ ಇಷ್ಟೊಂದು ಬಿಲ್ಡಪ್ ಕೊಡ್ತೀನಿ ಅನ್ಕೋಬೇಡಿ. ಛತ್ರಿ ಮಳೆಗಾಲದಲ್ಲಿ ಕಡೆಗಣಿಸುವ ವಸ್ತು ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ಛತ್ರಿ ಬಗ್ಗೆ ಒಂಚೂರು ಸ್ಪೆಷಲ್ ಆಗಿರೋದೇನಾದ್ರೂ ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಇವಾಗ ಛತ್ರಿ ಇದೆ ಅಂತ ಗೊತ್ತು, ಆದ್ರೆ ಅದರ ಇತಿಹಾಸ ಏನು ಅಂತ ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳೋಣ ಬನ್ನಿ. ನಾವಿವತ್ತು ಬಳಸುವಂತಹ ಛತ್ರಿಗೆ ಸುಮಾರು 4,000 ವರ್ಷದಷ್ಟು ಹಳೆ ಇತಿಹಾಸ ಇದೆ. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್, ಚೀನಾ ಮತ್ತೆ ಭಾರತದಲ್ಲಿ ಕೂಡ ಈ ಛತ್ರಿನ ಬಳಸ್ತಾ ಇದ್ರು. ಆದ್ರೆ ಆಗೆಲ್ಲ ಛತ್ರಿನ ಮಳೆಗಾಲದಿಂದ ಪ್ರೊಟೆಕ್ಷನ್ ಪಡೆಯಕ್ಕಲ್ಲ, ಬದಲಾಗಿ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಬಳಸ್ತಾ ಇದ್ರು. ಅದಕ್ಕಾಗಿಯೇ ಇದನ್ನ ಇಂಗ್ಲಿಷ್ನಲ್ಲಿ ಅಂಬ್ರೆಲ್ಲಾ ಅಂತ ಕರೀತಾರೆ. ಅಂಬ್ರಾ ಅಂದ್ರೆ ನೆರಳು ಅಂತ ಅರ್ಥ, ಅಂಬ್ರೆಲ್ಲಾ ಅಂದ್ರೆ ನೆರಳು ನೀಡೋ ವಸ್ತು ಅಂತ ಅರ್ಥ. ಅದಾಗಿ ಸುಮಾರು 2,000 ವರ್ಷಗಳ ಹಿಂದೆ ಚೀನಾದಲ್ಲಿ ವಾಟರ್ ಪ್ರೂಫ್ ಕೊಡೆಗಳನ್ನ ತಯಾರಿಸುವುದಕ್ಕೆ ಶುರು ಮಾಡ್ತಾರೆ. ಇದರಿಂದ ಮಳೆಯಿಂದನೂ ರಕ್ಷಣೆ ಪಡೆಯುವುದಕ್ಕೆ ಛತ್ರಿ ಹೆಲ್ಪ್ ಮಾಡ್ತು. ಇದಿಷ್ಟು ಕೊಡೆಯ ಹಿಸ್ಟ್ರಿ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಛತ್ರಿ ಬಗ್ಗೆ ಇನ್ನೇನು ಸ್ಪೆಷಲ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ ಕೇಳಿ. ಜಪಾನ್ನಲ್ಲಿ ಪಾರದರ್ಶಕ ಛತ್ರಿ ಅಂದ್ರೆ ಟ್ರಾನ್ಸ್ಪರೆಂಟ್ ಛತ್ರಿಗಳು ಬಹಳ ಫೇಮಸ್. ಯಾಕಂದ್ರೆ ಮಳೆ ಸಮಯದಲ್ಲಿ ರಸ್ತೆಯಲ್ಲಿ ನಡೆಯುವಾಗ ಮುಂದೆ ಸ್ಪಷ್ಟವಾಗಿ ಕಾಣೋದ್ರಿಂದ ಜನ ಹೆಚ್ಚು ಟ್ರಾನ್ಸ್ಪರೆಂಟ್ ಛತ್ರಿಗಳ ಕಡೆ ವಾಲ್ತಿದ್ದಾರೆ. ಇನ್ನು ಥೈಲ್ಯಾಂಡ್ನಲ್ಲಿ ಕೈಯಿಂದ ತಯಾರಿಸುವಂತಹ ಬಣ್ಣ ಬಣ್ಣದ ಛತ್ರಿಗಳು ವಿಶ್ವ ಪ್ರಸಿದ್ಧ. ಹಾಗೆ ಭಾರತದಲ್ಲಿ ಈ ದೇವಸ್ಥಾನದ ಜಾತ್ರೆ, ಉತ್ಸವ ಮತ್ತು ಧಾರ್ಮಿಕ ಮೆರವಣಿಗೆಗಳಲ್ಲಿ ಅಲಂಕಾರಿಕ ಛತ್ರಿಗಳನ್ನ ಬಳಸ್ತಾರೆ. ಭಾರತದಲ್ಲಿ ಮಳೆ ಮತ್ತೆ ಬಿಸಿಲು ಒಂದೇ ಪ್ರಮಾಣದಲ್ಲಿ ಆಗೋದ್ರಿಂದ ಎರಡಕ್ಕೂ ಛತ್ರಿ ಬೇಕೇ ಬೇಕು. ಇನ್ನು ಬ್ರಿಟನ್ನಲ್ಲಿ ಕಪ್ಪು ಬಣ್ಣದ ಛತ್ರಿಯನ್ನ ಹೆಚ್ಚು ಬಳಸ್ತಾರೆ. ಅಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಛತ್ರಿ ಅವರ ಲೈಫ್ನ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದೆ. ಮತ್ತಷ್ಟು ಮಾಹಿತಿ ಕೊಡ್ತೀನಿ, ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಭಾರತದ ಜನ ಬಣ್ಣಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ಬಟ್ಟೆ ಆಗಿರ್ಲಿ, ಛತ್ರಿ ಆಗಿರ್ಲಿ, ಕಲರ್ಫುಲ್ ಆಗಿರ್ಬೇಕು. ಅದ್ರಲ್ಲೂ ಭಾರತದ ಮಹಿಳೆಯರಿಗೆ ದೊಡ್ಡ ದೊಡ್ಡ ಹೂವಿನ ಚಿತ್ರ ಇರುವಂತ, ಬಣ್ಣ ಬಣ್ಣದ ಕಲರ್ ನಿಂದ ಕೂಡಿರುವಂತಹ ಛತ್ರಿಗಳು ಹೆಚ್ಚು ಇಷ್ಟ. ನೀಲಿ, ಗುಲಾಬಿ, ಹಳದಿ ಮೊದಲಾದ ತಿಳಿ ಬಣ್ಣಗಳಿಗೆ ಜನ ಬೇಗ ಮಾರು ಹೋಗ್ತಾರೆ. ಆದ್ರೆ ಕೆಲವರು ಮಾತ್ರ ಕಪ್ಪು ಬಣ್ಣವನ್ನೇ ಆಯ್ಕೆ ಮಾಡುವುದು, ಯಾಕಂದ್ರೆ ಇದು ಒಂದು ಫೈನ್ ಮತ್ತೆ ಕ್ಲಾಸಿಕ್ ಲುಕ್ ಕೊಡುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂಗಡಿನಲ್ಲಿರೋ ಎಲ್ಲಾ ಛತ್ರಿಗಿಂತನೂ ಚೆನ್ನಾಗಿರೋ ಛತ್ರಿನ ತಗೊಬಂದು ಹೆಸರು ಬರೆದಿಟ್ರು ಕೂಡ ಮಳೆಗಾಲ ಮುಗಿಯೋಷ್ಟೊತ್ತಿಗೆ ಛತ್ರಿನೇ ಇರ್ತಿರ್ಲಿಲ್ಲ. ನಾವು ಕಳ್ದು ಹೋದ್ರೂ ಪರವಾಗಿಲ್ಲ, ನಮ್ ಛತ್ರಿ ಕಳ್ದೋಗ್ಬಾರ್ದು ಅಂತ ಅಷ್ಟು ಜೋಪಾನ ಮಾಡ್ತಿದ್ರು. ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ಅಂತ ಅಷ್ಟು ಜೋಪಾನ ಮಾಡ್ತಿದ್ರು ಅದ್ ಹೇಗ್ ನಮ್ ಕೈಯಿಂದ ಮಿಸ್ ಆಗ್ತಿತ್ತು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅದೇನೇ ಇರ್ಲಿ, ಹಾಗಾದ್ರೆ ನಾವು ಮುಂದಿನ ವಿಷಯಕ್ಕೆ

0: ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗ್ ನಿಮ್ಗೋಸ್ಕರ ಬರ್ತಿದೆ, ಕೇಳ್ಕೊಂಡು ಬೇಗ ಬನ್ನಿ.
1: ಅರೆ ಯಾರ್ರಿ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜರು ಅಪ್ನೇ ಇದ್ದು

ನೀವ್ ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ನಾವು ಹಿಂದೆ ಕಲರ್ ಬಗ್ಗೆ ಮಾತಾಡ್ತಿದ್ವಿ ಅಲ್ವಾ, ಹಾಗಾದ್ರೆ ಛತ್ರಿ ತಗೋಬೇಕಾದ್ರೆ ಕಲರ್ ಮಾತ್ರ ನೋಡಿದ್ರೆ ಸಾಕಾ? ಖಂಡಿತ ಇಲ್ಲ, ಕಲರ್ ಜೊತೆ ಕ್ವಾಲಿಟಿನೂ ಬೇಕು. ಹಾಗಾದ್ರೆ ಯಾವೆಲ್ಲ ಕ್ವಾಲಿಟಿ ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ನಾವು ಛತ್ರಿ ತಗೋಬೇಕಾದ್ರೆ ಒಂದೊಳ್ಳೆಯ ಲೈಟ್ ವೈಟ್ ಇರೋ, ಹಿಡ್ದಾಗ ಭಾರ ಇಲ್ದಿರೋ ಛತ್ರಿನ ನೋಡಿ ತಗೋಬೇಕು. ಸುಲಭವಾಗಿ ಮಡ್ಸಕ್ಕಾಗುವಂತ ಮತ್ತೆ ಸುಲಭವಾಗಿ ಬಿಡಿಸೋದಕ್ಕಾಗುವಂತ, ಬ್ಯಾಗ್ ನಲ್ಲಿ ಇಡೋಕೆ ಕಂಫರ್ಟಬಲ್ ಆಗೋ ಛತ್ರಿನೇ ನೋಡಿ ತಗೋಬೇಕು. ಜೊತೆಗೆ ವಾಟರ್ ಪ್ರೂಫ್ ಫ್ಯಾಬ್ರಿಕ್ ನಿಂದ ತಯಾರಾಗಿದ್ಯಾ ಇಲ್ವಾ ಅಂತ ನೋಡ್ಬೇಕು. ಇಲ್ಲ ಅಂದ್ರೆ ಮಳೆ ನೀರು ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಛತ್ರಿಯ ಹಿಡಿಕೆ ಅಂದ್ರೆ ಹ್ಯಾಂಡಲ್ ಕೂಡ ನಾವು ಗಮನಿಸೋದು ಉತ್ತಮ. ಸರಿ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸತಿ ಸಿಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮನ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಇದೀಗ ನಮಗೆಲ್ಲ ಹೊಸ ವರ್ಷದ ಹುಮ್ಮಸ್ಸು. ಕಳೆದ ವರ್ಷದ ಹೆಜ್ಜೆಗಳನ್ನು ನೆನಪಿಸಿಕೊಂಡು 2026 ಹೊಸ ವರ್ಷವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವ ಇರಾದೆ ಎಲ್ಲರದು. ಡಿಸೆಂಬರ್ ಬರುವ ಹೊತ್ತಿಗೆ ಪಾರ್ಟಿ, ಮೋಜು, ಮಸ್ತಿ ಅಂತ ಯೋಚಿಸುವವರು ಇದ್ದಾರೆ.

ವರ್ಷ ಕಳೀತಲ್ಲ ಅಂತ ಕೊರಗುವವರು ಇದ್ದಾರೆ. ಇನ್ನೂ ಕೆಲವರು ವರ್ಷಗಳು ಉರುಳ್ತಾ ಇರ್ತವೆ, ಕೊರಗದೆ ಮುನ್ನಡಿಬೇಕು ಅಷ್ಟೇ ಅಂತ ಆಶಾವಾದಿಯಾಗಿ ಯೋಚಿಸ್ತಾರೆ.

ಇನ್ಸ್ಟಾಗ್ರಾಮ್ ಮತ್ತಿತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೊಸ ವರ್ಷದ ರೆಸಲ್ಯೂಷನ್ ಹೇಗಿರಬೇಕು ಅಂತ ಕಿವಿಮಾತು ಹೇಳುವ ಕಂಟೆಂಟ್ ನೋಡಿ ಆ ಕ್ಷಣಕ್ಕೆ ನಿರ್ಧರಿಸಿ ಮರುದಿನವೇ ಮರೆತು ಬಿಡುವವರೂ ಇದ್ದಾರೆ. ದೃಢ ಸಂಕಲ್ಪದೊಂದಿಗೆ ಅಂದುಕೊಂಡಿದ್ದನ್ನು ಅಂದುಕೊಂಡ ಹಾಗೆಯೇ ಸಾಧಿಸುವುದಕ್ಕೆ ಹಿಂದೆಂದಿಗಿಂತಲೂ ಈಗ 10 ಅಡೆತಡೆಗಳಿವೆ. 20 ಶತಮಾನಗಳ ನಂತರ ಮನುಷ್ಯನ ಮೆದುಳು ವಿಕಾಸದ ಹೆಜ್ಜೆಗಳೊಂದಿಗೆ ಇದೀಗ ಸಂಕೀರ್ಣ ವರ್ತುಲದಲ್ಲಿ ಸಿಲುಕಿಕೊಂಡಿದೆ. ಇದರ ಕಾರ್ಯಕ್ಷಮತೆ ಸುಸ್ಥಿರವಾಗಿದ್ದರೆ ಮಾತ್ರ ಮನುಕುಲ ಪರಿಸರ ಉಳಿಯುತ್ತದೆ, ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಮನುಷ್ಯನ ಮೆದುಳನ್ನು ಹೀಲ್ ಮಾಡೋದಕ್ಕೆ ಸಂಗೀತ, ಕಲೆ, ಸಾಹಿತ್ಯ ಈಗ ಹಿಂದೆಂದಿಗಿಂತಲೂ ರಿಜುವಿನೇಟೆಡ್ ರೂಪಗಳಲ್ಲಿ ರೀಎಸ್ಟಾಬ್ಲಿಷ್ ಆಗಬೇಕಿದೆ. ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಭಾರತದ ಸಿನಿಮಾ ಗೀತೆಗಳು ಆಲಿಸುವಿಕೆಯ ಅನುಭವದ ಜೊತೆಗೆ ಮೆದುಳಿನ ಕಾರ್ಯವೈಖರಿಯನ್ನು ಸಕಾರಾತ್ಮಕವಾಗಿ ರೂಪಿಸಿವೆ ಎನ್ನಬಹುದು.

ಒಂದು ಬುರುಡೆಯಲ್ಲಿರುವ ಮೆದುಳು ಬೆಳವಣಿಗೆಯನ್ನು ಕರುಣಿಸುತ್ತದೆ, ವಿನಾಶಕ್ಕೂ ಕಾರಣವಾಗುತ್ತದೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಹೊಸ ಕಾಲ ಸಮಸ್ತ ಮನುಕುಲಕ್ಕೆ ಒಳಿತಿನ ಮಾದರಿಗಳನ್ನ ಕೊಡುಗೆಗಳನ್ನಾಗಿ ಕೊಡುವಂತ ವೇದಿಕೆಯಾಗುತ್ತದೆ. ಇಲ್ಲದಿದ್ದರೆ ಇಡೀ ಮನುಕುಲ ಮಾತ್ರವಲ್ಲ ವಿಶ್ವವನ್ನ ವಿನಾಶದ ಅಂಚೆಗೆ ತಳ್ಳಿಬಿಡುತ್ತದೆ. ಈ ಸೂಕ್ಷ್ಮವನ್ನ ನಾವು ಅರಿತುಕೊಳ್ಬೇಕು. ಇದೆಲ್ಲ ಯಾಕೆ ಚರ್ಚೆ ಮಾಡಬೇಕು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಯಾಕೆ ಯೋಚಿಸಬೇಕು ಅಂದರೆ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಮನುಷ್ಯನ ಮೆದುಳನ್ನು ಹೈರಾಣಾಗಿಸಿರುವಂಥ ಅನೇಕ ಬಗೆಯ ಬಿಕ್ಕಟ್ಟುಗಳು ರೂಪುಗೊಂಡಿವೆ. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಆ ಬಿಕ್ಕಟ್ಟಿನ ಮೂಲ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದಿನ ವರ್ಷಗಳು ಇನ್ನಷ್ಟು ಸವಾಲಿನದ್ದಾಗುತ್ತವೆ ಅನ್ನುವ ಸತ್ಯವನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಇಲ್ಲದಿದ್ದರೆ ಮನುಷ್ಯ ಲೋಕ ಹಲವು ತಲ್ಲಣಗಳನ್ನು ಎದುರಿಸಬೇಕಾಗತ್ತೆ. ಇತ್ತೀಚೆಗೆ ಹೊಸ ವರ್ಷದ ಆರಂಭದಲ್ಲಿ ಫ್ರಂಟ್ಲೈನ್ ಎನ್ನುವ ಇಂಗ್ಲಿಷ್ ನಿಯತಕಾಲಿಕ ಅದಲ್ಲಿ ಪ್ರಕಟವಾಗಿರುವ ಒಂದು ಸಂಪಾದಕೀಯ ಮಹತ್ವಪೂರ್ಣ ಆಲೋಚನೆಯನ್ನ ದಾಟಿಸಿದೆ. ಆ ಸಂಪಾದಕರು 2 ಮಹತ್ವದ ಫೆನೊಮನಾನ್ಗಳನ್ನ ಪರಿಚಯಿಸಿದ್ದಾರೆ. ಒಂದು ಬ್ರೈನ್ ರಾಟ್ ಅನ್ನುವಂಥ ಪದ, ಇನ್ನೊಂದು ರೇಜ್ ಬೇಟಿಂಗ್ ಅನ್ನುವಂಥ ಪದ. 2024ರಲ್ಲಿ ಆಕ್ಸ್ಫರ್ಡ್ ವರ್ಲ್ಡ್ ವ್ಯಾಪ್ತಿಯಲ್ಲಿ ಈ ಬ್ರೈನ್ ರಾಟಿಂಗ್ ಅನ್ನುವಂಥ ಪದ ಉಲ್ಲೇಖ ಆಯಿತು. 2025ರಲ್ಲಿ ರೇಜ್ ಬೇಟಿಂಗ್ ಅನ್ನುವಂಥ ಪದದ ಉಲ್ಲೇಖ ಆಯಿತು. ಇವೆರಡು ಪದಗಳು ಏನನ್ನು ಸೂಚಿಸ್ತವೆ ಅಂತಂದರೆ, ಮನುಷ್ಯನ ಮೆದುಳಿನ ಕಾರ್ಯಕ್ಷಮತೆ ಕ್ರಮೇಣ ತನ್ನ ಗುಣಮಟ್ಟವನ್ನು ಕಳೆದುಕೊಳ್ತಾ ಇರೋದನ್ನು ಇವೆರಡೂ ಪದಗಳು ಸೂಚಿಸ್ತವೆ. ಏನು ಹಾಗಾದರೆ ಬ್ರೈನ್ ರಾಟಿಂಗ್ ಅಂದ್ರೇನು, ರೇಜ್ ಬೇಟಿಂಗ್ ಅಂದ್ರೇನು? ಬ್ರೈನ್ ರಾಟ್ ಅನ್ನುವಂಥ ಪದ ಇಂಟರ್ನೆಟ್ ಪಾರಿಭಾಷಿಕ ಪದ. ಅದು ಅಂದರೆ ಹೆಚ್ಚುವರಿ, ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಕಂಟೆಂಟ್ಗಳನ್ನು ನೋಡೋದು, ಅಲ್ಲದೆ ಕಡಿಮೆ ಗುಣಮಟ್ಟದ ಡಿಜಿಟಲ್ ಕಂಟೆಂಟ್ಗಳನ್ನು ನೋಡ್ತಾ ನೋಡ್ತಾ ತಾರ್ಕಿಕವಾಗಿ ಯೋಚಿಸುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುವುದನ್ನು ಬ್ರೈನ್ ರಾಟಿಂಗ್ ಪದ ಸೂಚಿಸುತ್ತೆ. ಅಂದರೆ ಇದರಿಂದ ಏನಾಗುತ್ತೆ ಪರಿಣಾಮ ಏನಂತಂದರೆ, ನೀವು ಡಿಜಿಟಲ್ ಕಂಟೆಂಟ್ಗಳನ್ನು, ಅಂದರೆ 2007ರ ನಂತರ ಬಂದಂಥ ಒಂದು ಟ್ರೆಂಡ್ ಇದೆಯಲ್ಲ, ಅಂದರೆ ಸ್ಮಾರ್ಟ್ ಫೋನ್ಗಳ ರೆವಲ್ಯೂಷನ್ ಆಯ್ತಲ್ಲ, ಅದಾದ ನಂತರ ಏನಾಯ್ತು ಅಂತಂದರೆ, ಕ್ರಮೇಣ ಒಂದು ಪೀಳಿಗೆಯನ್ನು ಆ ಪೀಳಿಗೆಯ ಆಲೋಚಿಸುವ ಶಕ್ತಿಯನ್ನೇ ಕುಂದಿಸುವ ಹಾಗೆ, ಕುಂದಿಸುತ್ತಾ ಒಂದು ಮಾನಸಿಕ ಆಯಾಸವನ್ನು ಉಂಟಾಗುವ ಹಾಗೆ ಕಂಟೆಂಟ್ಗಳನ್ನು ಕೊಡಮಾಡುವ ಟ್ರೆಂಡ್ ಶುರುವಾಯ್ತಲ್ಲ, ಆ ಟ್ರೆಂಡನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಈ ಇಂಟರ್ನೆಟ್ ಪರಿಭಾಷೆ ಬ್ರೈನ್ ರಾಟಿಂಗ್ ಅಂತ ಪದ ಬಳಕೆ ಆಗುತ್ತೆ. ಇನ್ನೊಂದು ಪದ ರೇಜ್ ಬೇಟಿಂಗ್ ಅನ್ನುವಂಥದ್ದು, ಇದು ಪ್ಯಾರಾ ಸೋಷಿಯಲ್ ಟರ್ಮ್. ಇದು ಅಂದರೆ ಒಂದು ಇನ್ಫ್ಲೇಮೇಟರಿ ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ ಮುಖಾಂತರ, ಫೇಸ್ಬುಕ್ನ ಮುಖಾಂತರ, ಅಂದರೆ ಮೊಬೈಲ್ಗಳ ಮುಖಾಂತರ ದಾಟಿಕೊಳ್ಳುವ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದಾವಲ್ಲ, ಅವುಗಳ ಮುಖಾಂತರ ಒಂದು ವಿವಾದಾತ್ಮಕ ಅಭಿಪ್ರಾಯಗಳನ್ನು ದಾಟಿಸೋದು, ದಾರಿ ತಪ್ಪಿಸುವ ಶೀರ್ಷಿಕೆಗಳನ್ನು ಕೊಡುವಂಥದ್ದು, ಮತ್ತು ಇನ್ಫ್ಲೇಮೇಟರಿ ಅಂದರೆ ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಕೊಟ್ಟು ಒಂದು ಮಾನಸಿಕ ಆನಂದವನ್ನು ಪಡಿತಾ ಇರುವಂಥ ಒಂದು ಟ್ರೆಂಡನ್ನು ಸೂಚಿಸೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇಲ್ಲಿ ಸುಳ್ಳುಗಳು ವಿಜೃಂಭಿಸ್ತವೆ, ಆಮೇಲೆ ಕೆಟ್ಟದ್ದು ವಿಜೃಂಭಿಸುತ್ತೆ, ಕೆಟ್ಟತನದ ವಿವರಗಳನ್ನೇ ನೋಡುವ ಕುತೂಹಲ ಹೆಚ್ಚಾಗುತ್ತೆ, ಕೆಟ್ಟದ್ದೇ ಇಂಪಾರ್ಟೆಂಟ್ ಅಂತ ಅನ್ನಿಸುವ ಹಾಗೆ ಆ ಕಂಟೆಂಟ್ಗಳು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸುವ ಹಾಗೆ ಡಿನೋಟ್ ಮಾಡೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇವೆರಡೂ ಸೂಚಕ ಪದಗಳು ನಮ್ಮನ್ನು ಎಚ್ಚರಿಸುವಂಥ ಪದಗಳಾಗಿಯೂ ಕೂಡ ಮುಖ್ಯ ಅಂತ ಅನ್ನಿಸ್ತವೆ. ಯಾಕೆಂತಂದರೆ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಹೊಸ ಪೀಳಿಗೆಯ ಆಲೋಚಿಸುವ ಸಾಮರ್ಥ್ಯವನ್ನೇ ನಾವು ಕಳೆಗುಂದಿಸಿಬಿಡ್ತೀವಿ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಸಂಚಿಕೆಯಲ್ಲಿ ಮೆದುಳನ್ನು ಕೇಂದ್ರೀಕರಿಸಿಕೊಂಡೇ ವಿಸ್ತೃತವಾಗಿ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತ

ಅಂದ್ರೆ ಹೊಸ ವರ್ಷ ತುಂಬಾ ಭಿನ್ನವಾಗಬೇಕಾದ್ರೆ, ಹೊಸ ವರ್ಷದ ಕಾಲ ಸಮೃದ್ಧಿಯ ಜೊತೆಗೆ ಇರಬೇಕು ಅನ್ನೋದಾದ್ರೆ, ಅಥವಾ ಯಾವುದೇ ಅವಘಡಗಳು, ಮನುಷ್ಯ ನಿರ್ಮಿತ ಅವಘಡಗಳು ಸಂಭವಿಸಬಾರದು ಅಂತಂದ್ರೆ, ಮೆದುಳನ್ನ ಸುಸ್ಥಿರವಾಗಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು ಮನುಕುಲದ ಜವಾಬ್ದಾರಿ. ಅಂದ್ರೆ ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನ ಕಾಯ್ದುಕೊಂಡು ನನ್ನ ಒಳಗಿನ ಬುದ್ಧಿ ಮತ್ತು ವಿವೇಕವನ್ನು ರಿಜುವನೇಟ್ ಮಾಡಿಕೊಳ್ಳುವಂತ ಒಂದು ಅನಿವಾರ್ಯತೆ ಈಗ ಇದೆ ಅನ್ನೋದನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಹೊಸ ವರ್ಷವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಬಹಳ ಉನ್ನತ ಹಾದಿ ಯಾವುದು ಅಂತಂದರೆ, ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ಬುದ್ಧಿ ವಿವೇಕ ಇವೆರಡನ್ನು ಜಾಗೃತಗೊಳಿಸಿಕೊಂಡು ಮನುಕುಲದ ಒಳಿತಿಗೆ, ಅದರ ಜೊತೆಗೆ ಪ್ರಾಕೃತಿಕ ಒಳಿತಿಗೆ ಬೇಕಾಗಿರುವಂಥ, ನೈಸರ್ಗಿಕ ಒಳಿತಿಗೆ ಬೇಕಾಗಿರುವಂಥ ಮಾಡ್ಯೂಲ್ಗಳನ್ನು ನಾವು ಹೊಸ ಮಾಧ್ಯಮಗಳ ಮುಖಾಂತರನೇ ರೂಪಿಸಿಕೊಳ್ಳಬೇಕಾಗಿದೆ, ಹಳೆಯ ಮಾದರಿಗಳನ್ನು ರಿಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ. ಅಂಥ ಸಂದರ್ಭದಲ್ಲೇ ನಮಗೆ ಮುಖ್ಯ ಆಗೋದು ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಶ್ರೇಷ್ಠತೆಯ ಮಾದರಿಗಳು. ಸೊ ಹಾಗಾಗಿ ನಮಗೆ ಭಾರತೀಯ ಚಲನಚಿತ್ರ ಸಂಗೀತವನ್ನು ನೀವು ನೋಡೋದಾದರೆ ಅತ್ಯಂತ ಮೈನ್ಯೂಟ್ ಆಗಿರುವಂಥ ಮಹತ್ವದ ಆಲೋಚನೆಗಳನ್ನು ದಾಟಿಸಿವೆ ಭಾರತೀಯ ಚಲನಚಿತ್ರ ಸಂಗೀತ ಮತ್ತು ಭಾರತೀಯ ಚಲನಚಿತ್ರ ಗೀತೆಗಳು. ಅಂಥ ಮಹತ್ವದ ಕೊಡುಗೆಗಳನ್ನು ಪೀಳಿಗೆಗಳಿಂದ ಪೀಳಿಗೆಗೆ ದಾಟಿಸಿವೆ. ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ, ಮೆದುಳಿನ ಕುರಿತಾಗಿಯೇ ಭಾರತೀಯ ಚಲನಚಿತ್ರ ವಲಯದಲ್ಲಿ ಆದ ಅಪರೂಪದ ಒಂದು ಪ್ರಯೋಗದ ಬಗ್ಗೆ ನಾನು ಈ ಸಂಚಿಕೆ ಮುಖಾಂತರ ಹೇಳಬೇಕು ಅಂತ ಅಂದ್ಕೊಂಡೆ. ಅದು ಕನ್ನಡದಲ್ಲಿ ಈ ಥರದ ಒಂದು ಮಹತ್ವದ ಪ್ರಯೋಗ ಆಯಿತು ಅನ್ನೋದು ಒಂದು ವಿಶೇಷ ಸಂಗತಿ. 1991 ಬಿಡುಗಡೆಯಾದ ರಾಮಾಚಾರಿ ಅಂತ ಒಂದು ಸಿನಿಮಾ, ಆ ರಾಮಾಚಾರಿ ಸಿನಿಮಾಕ್ಕೆ ಗೀತೆಯನ್ನು ರಚಿಸಿದವರು ಮತ್ತು ಸಂಗೀತವನ್ನು ಸಂಯೋಜಿಸಿದವರು ಹಂಸಲೇಖ ಅವರು. ಆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದ ಒಂದು ಗೀತೆ ಮೆದುಳಿಗೆ ಸಂಬಂಧಪಟ್ಟದ್ದಾಗಿದೆ. ಎಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ, ನಮ್ಮ ಹಳೆಯ ಕಾಲದ ಶ್ರೇಷ್ಠ ಕಾಣಿಕೆಗಳನ್ನ ನೆನಪಿಸಿಕೊಳ್ಳುವಂತ ಮಾದರಿ ಗೀತೆಯೂ ಆಗಿದೆ. ಆ ಶ್ರೇಷ್ಠ ಮಾದರಿಯನ್ನ ಹೇಗೆ ವರ್ತಮಾನದಲ್ಲಿ ಅನ್ವಯಿಸಿಕೊಳ್ಳಬೇಕು ಅನ್ನುವಂಥ ಚಿಂತನೆಯನ್ನು ದಾಟಿಸುತ್ತೆ. ನಾನು ಈಗ ಎರಡು ಟರ್ಮ್ಗಳನ್ನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಅಂತ, ಅಂದರೆ ಮಾನಸಿಕ ಆಯಾಸವನ್ನು ಉಂಟು ಮಾಡಬಲ್ಲಂಥ ಕಂಟೆಂಟ್ಗಳು ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸಿಬಿಡ್ತವೆ. ಆ ಬ್ರೈನ್ ರಾಟಿಂಗ್ ಪ್ರಾಸೆಸ್ಸೇ ಆಗಿರ್ತದಲ್ಲ, ಹಾಗಾಗದ ಹಾಗೆ ಎಚ್ಚರ ವಹಿಸುವಂಥ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಚಲನಚಿತ್ರ ಗೀತೆಗಳು ತುಂಬ ಶ್ರದ್ಧೆಯಿಂದ ನಿರ್ವಹಿಸಿವೆ. ಅದರಲ್ಲಿ ಈ ಗೀತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗ ಪ್ರಸ್ತಾಪ ಮಾಡ್ತಾ ಇರುವಂಥ ಗೀತೆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದಂಥ ಗೀತೆ. ಹಾಗೆಯೇ ರೇಜ್ ಬೇಟಿಂಗ್ ಅಂತ ಏನಂದರೆ, ಕೆಟ್ಟದ್ದನ್ನು ಯೋಚಿಸಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಸುಳ್ಳಿನ ಜೊತೆಗೆ ಗುರುತಿಸಿಕೊಂಡು ಜಗತ್ತಿಗೆ ಕಂಟಕಪ್ರಾಯವಾಗುವಂಥ ಮನಸ್ಥಿತಿಯನ್ನು ಮೀರಿ ನಾವು ಉದಾತ್ತತೆಯ ತತ್ವಗಳ ಜೊತೆಗೆ ನಮ್ಮನ್ನು ನಾವು ಅಲೈನ್ ಮಾಡಬೇಕು ಅನ್ನುವಂಥ ತತ್ವವನ್ನು ಧ್ವನಿಸುವ ಗೀತೆ ಆ ರಾಮಾಚಾರಿ ಸಿನಿಮಾದಲ್ಲಿತ್ತು. ಅಂದರೆ ಇವಾಗ ತುಂಬ ಇನ್ಫ್ಲಮೇಟರಿ ಪೋಸ್ಟ್ಗಳನ್ನು ಹಾಕಿ ಪ್ರಚೋದಿಸಿ ನಾನು ತುಂಬ ಆಕ್ರೋಶಭರಿತನಾಗಿರುವಂತೆ ನೋಡಿಕೊಳ್ಳುವಂಥ ವಿಚಿತ್ರ ಡಿಜಿಟಲ್ ಕಂಟೆಂಟ್ಗಳಿದಾವಲ್ಲ, ರೇಜ್ ಬೇಟಿಂಗ್ ಪ್ರಾಸೆಸ್ ಇದೆಯಲ್ಲ, ಆ ಪ್ರಾಸೆಸ್ಸನ್ನು ನಿರಾಕರಿಸಿ ಅದರಿಂದ ದೂರ ಉಳಿದು ನನ್ನನ್ನು ನಾನು ಕಟ್ಟಿಕೊಳ್ಳುವ, ನನ್ನನ್ನು ನಾನು ಬುದ್ಧಿಪೂರ್ವಕವಾಗಿ ವಿವೇಚನಾತ್ಮಕವಾಗಿ ಕಟ್ಟಿಕೊಳ್ಳುವ ಬಗೆಯನ್ನು ಹೇಳಿಕೊಡುವ ಪದ್ಯವಾಗಿ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿಬಂದ ಹಂಸಲೇಖ ಅವರ ಗೀತೆ ನನಗೆ ಮುಖ್ಯ ಅಂತ ಅನಿಸುತ್ತೆ. ಆ ಗೀತೆಯ ಹೆಸರು ಬುರುಡೆ ಬುರುಡೆ ಅಂತ ಒಂದು ಸಾಂಗ್ ಅದು. ಆ ಬುರುಡೆ ಬುರುಡೆ ಸಾಂಗ್ ಹೇಗೆ ಶುರುವಾಗುತ್ತೆ ಅಂತಂದರೆ, ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನ ಜೊತೆಗೆ ಆ ಪದ್ಯ ಶುರುವಾಗುತ್ತೆ.

0: ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನನ್ನು ಕನ್ವೆ ಮಾಡ್ತದೆ ಅಂತಂದ್ರೆ, ಬುರುಡೆ ಮತ್ತು ಮೆದುಳಿನ ಸಂವಾದಾತ್ಮಕ ಸ್ವರೂಪ ಹೇಗಿರಬಲ್ಲದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡತ್ತೆ.
1: ಮೆಲ್ಲಗ್ಬಿಡಿಯ ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ.
2: ಬುರುಡೆ ಬುರುಡೆ
1: ಬುರುಡೆ ಬುರುಡೆ
0: ಹಾಗೆ ಎಸ್ಟಾಬ್ಲಿಷ್ ಮಾಡಿ ಪಲ್ಲವಿಯ ಒಂದು ಧ್ವನಿ ಕೇಳಿ ಬರ್ತದೆ. ಅಂದ್ರೆ ಮನು ಮತ್ತು ಚಿತ್ರ ಹಾಡಿದ ಪದ್ಯ ಅದು. ಮನು ಮತ್ತು ಚಿತ್ರ ಅವರು ಆ ಜುಗಲ್ಬಂದಿ ಅಂದ್ರೆ ಪ್ರಶ್ನೋತ್ತರ ರೂಪದ ದನಿಯೊಂದಿಗೆ

ಎಸ್ಟಾಬ್ಲಿಷಿಂಗ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬಂದು ಹಾಡು ಆರಂಭ ಆಗುವ ಕಾಲಕ್ಕೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬರ್ತದಲ್ಲ, ಅಂದ್ರೆ ಬುರುಡೆ ಮತ್ತು ಮೆದುಳಿನ ಶಕ್ತಿಯನ್ನ ಪರಿಚಯ ಮಾಡುವ ಹಾಗೇನೆ ಆ ರಿದಮಿಕ್ ಪ್ರೆಸೆಂಟೇಷನ್ ಬರುತ್ತೆ. ಅದಾದ ನಂತರನೇ ತರಕ ಸ್ವರದಲ್ಲಿ ಕೇಳಿ ಬರುವಂತ ಸಾಲುಗಳು ಯಾವ್ದಂದ್ರೆ ಬುರುಡೆ ಬುರುಡೆ ಅಂತ.

ಅಲ್ಲಿ ಎಷ್ಟು ಧ್ವನಿಪೂರ್ಣವಾಗಿದೆ ಅಂತಂದ್ರೆ ನಾನು ಅದಾಗ್ಲೇ ಬೆಳೆಸಿದ್ನಲ್ಲ, ಮಾನಸಿಕ ಆಯಾಸವನ್ನ ಹೆಚ್ಚು ಮಾಡುವಂತ ಇಂಟರ್ನೆಟ್ ಕಂಟೆಂಟ್ಗಳು ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸ್ತವೆ ಅನ್ನುವುದನ್ನು ಸೂಚಿಸುವ ಬ್ರೈನ್ ರಾಟಿಂಗ್ ಪ್ರಾಸೆಸ್, ಮತ್ತೆ ಆನ್ಲೈನ್ ಕಂಟೆಂಟ್ನ ಮುಖಾಂತರ ನಮ್ಮನ್ನು ಆಕ್ರೋಶ ಭರಿತರನ್ನಾಗಿಸುವ, ನೆಗೆಟಿವಿಟಿಯನ್ನೇ ಕಾಡಿಸಿಕೊಳ್ಳುವ ಹಾಗೆ ಒಂದು ಒತ್ತಡವನ್ನು ಹಾಕುವ ರೇಜ್ ಬೇಟಿಂಗ್ ಕಂಟೆಂಟ್ಗಳ ಯುಗದಲ್ಲಿ ಈ ಹಂಸಲೇಖ ಬರೆದ ಈ ಪದ್ಯ ಬುರುಡೆ ಬುರುಡೆ ಪದ್ಯ ಇದೆಯಲ್ಲ, ನನಗೆ ಅದು ತುಂಬ ಮಹತ್ವದ ಗೀತೆ ಅಂತ ಅನಿಸುತ್ತೆ. ಅಂದರೆ ನಾನು ನನ್ನ ಮೆದುಳನ್ನು ಸುಸ್ಥಿರವಾಗಿ ಇರಿಸಿಕೊಳ್ಳೋದು ಹೇಗೆ ಅಂತ ನಿರ್ಣಯಿಸೋದಕ್ಕೆ ಒಂದು ರಂಜನಾತ್ಮಕವಾಗಿರುವಂಥ ಪ್ರೇರಣೆ ನೀಡುತ್ತದೆ ಈ ಪದ್ಯ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಪಲ್ಲವಿಯ ಸಾಲುಗಳು ಇಂಪಾರ್ಟೆಂಟ್ ಅಂತ ಅನಿಸ್ತವೆ. ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಿದೆ, ಆದರೆ ಬುದ್ಧಿ ಇಲ್ಲ, ಇದ್ದರೂ ಅದು ಪರರಿಗೆ ಹೊಂದೋದಿಲ್ಲ. ಒಂದು ಬುರುಡೆ ಬುರುಡೆ ಬಿಡ್ತದೆ ಅಂದರೆ ಸುಳ್ಳು ಹೇಳ್ತದೆ, ಇನ್ನೊಂದು ಬುರುಡೆ ತರಲೆ ಮಾಡ್ತದೆ ಅಂದರೆ ಕಂಟಕ ಪ್ರಾಯ ಅಂದರೆ ಉಳಿದವ್ರಿಗೆ ತೊಂದರೆ ಕೊಡ್ತಿರ್ತದೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಮೆದುಳಿದ್ದರೂ ಕೂಡ ತಿರುಳೆ ಇಲ್ಲ ಅನ್ನುವಂಥದ್ದನ್ನು ತುಂಬ ಜನಪದೀಯ ಧಾಟಿಯಲ್ಲಿ ಹೇಳುವಂಥ ಪದ್ಯ ಅದು. ಇವತ್ತಿಗೂ ಕೂಡ ಮುಖ್ಯ ಅಂತ ಅನಿಸುತ್ತೆ, ಯಾಕೆಂದರೆ ನಾವು ಇಂಟರ್ನೆಟ್ ಕಂಟೆಂಟ್ನ ಮುಖಾಂತರ ವಿವೇಕವನ್ನು ಬುದ್ಧಿಯನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಒಂದು ಬಗೆಯ ಡಿಪೆಂಡೆನ್ಸಿಯ ಮೋಹದಲ್ಲಿ, ಟೆಕ್ನಾಲಜಿಯ ಡಿಪೆಂಡೆನ್ಸಿಯ ಅಂದರೆ ಓವರ್ ಡಿಪೆಂಡೆನ್ಸಿಯ ಭರದಲ್ಲಿ ನಮ್ಮತನವನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಪದ್ಯ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯ ಶ್ರೇಷ್ಠತೆಯನ್ನು ಪರಿಚಯಿಸುತ್ತೆ. ನಂತರದ ಚರಣಗಳಿದಾವಲ್ಲ, ಎರಡು ಚರಣಗಳಿದ್ದಾವೆ ಈ ಹಾಡಲ್ಲಿ. ಆ ಎರಡು ಚರಣಗಳು ಏನು ಹೇಳ್ತವೆ ಅಂತಂದರೆ, ನಾವು ಹೇಗೆ ವರ್ತಮಾನವನ್ನು ಸುಂದರಗೊಳಿಸಿಕೊಳ್ಳಬೇಕು ಈ ಎಲ್ಲ ಪ್ರಭಾವಗಳ ಮಧ್ಯೆ. ನಾನೇನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಆ್ಯಂಡ್ ರೇಜ್ ಬೇಟಿಂಗ್ನ ಒಂದು ನೆಗೆಟಿವಿಟಿಯ ಮಧ್ಯೆ ನಾನು ಸ್ವಯಂ ವಿವೇಕವನ್ನು ಹೇಗೆ ತಂದುಕೊಳ್ಬೇಕು ಅನ್ನೋದಕ್ಕೆ ಹಂಸಲೇಖ ಅವರು ನಮ್ಮ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳ ತಿರುಳನ್ನು ಬಳಸಿಕೊಳ್ತಾರೆ. ಅಂದರೆ ಎರಡೂ ಚರಣಗಳಲ್ಲಿ ರಾಮಾಯಣ ಮತ್ತು ಮಹಾಕಾವ್ಯದ ಕಥನದ ತಿರುಳುಗಳು ಒಂದರೊಳಗೊಂದು ಬೆರೆತು ಒಂದು ಬೌದ್ಧಿಕ ಸೌಂದರ್ಯವನ್ನು, ವಿವೇಚನಾತ್ಮಕ ಸೌಂದರ್ಯವನ್ನು ದಾಟಿಸ್ತವೆ. ನನಗೆ ಹಂಗಾಗಿನೇ ಈ ಪದ್ಯ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನೋಡಿ, ಮೊದಲ ಚರಣ ಹೇಗೆ ಶುರುವಾಗುತ್ತೆ ಅಂತಂದರೆ, ಅದು ಎಷ್ಟು ರಿದಮಿಕ್ ಆಗಿದೆ ಅಂತಂದರೆ ಒಪ್ಪಿಸುವ ರೀತಿಯಲ್ಲಿದೆ. ಅಂದರೆ ಆ ಒಗಟಿನ ಪ್ರಶ್ನೋತ್ತರ ಮಾದರಿಯ ಝಲಕ್ಕಿದೆ. ಅದು ನಮಗೆ ಹೇಗೆ ಒಪ್ಪಿಸುತ್ತೆ ಅಂತಂದರೆ, ಮಹಾಕಾವ್ಯಗಳ ತಿರುಳನ್ನು ನೀನು ಹೀಗೆ ನೋಡು ಅಂತ. ಈಗಾಗಲೇ ಆಗಿ ಹೋದ ಪೌರಾಣಿಕ ಪಾತ್ರಗಳಿದಾವಲ್ಲ, ಕಾಲ್ಪನಿಕ ಪಾತ್ರಗಳಿದಾವಲ್ಲ, ನಾವು ಬೌದ್ಧಿಕವಾಗಿ ಇನ್ನಷ್ಟು ಪ್ರಬುದ್ಧರಾಗುವುದಕ್ಕೆ, ವಿವೇಚನಾತ್ಮಕವಾಗಿ ಯೋಚಿಸೋದಕ್ಕೆ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಗೈಡೆನ್ಸು ಆ ಸಾಲುಗಳ ಮುಖಾಂತರ ಸಿಗತ್ತೆ. ನೋಡಿ ಅದು ಹೇಗೆ ಶುರುವಾಗತ್ತಂದರೆ,

ಮ್ಯೂಸಿಕಲ್ ರಿದಮ್ನ ಧಾಟಿಯೊಂದಿಗೆ ಇನ್ನೊಂದು ಧ್ವನಿ ಕೇಳಿ ಬರೋದೇನೆಂದ್ರೆ, ಸೋತ ಧರ್ಮರಾಯನು ಶಂಕೆಗೊಂಡ ರಾಮನು, ಅವರು ಹಾಗೆ ಮಾಡಲು ರಾಜ್ಯ ಕಾರಣ ಲೋಕ ಕಾರಣ ಅಂತ ಒಂದು ತಾತ್ವಿಕತೆಯ ಎತ್ತರವನ್ನು ಆ ಚರಣ ಪಡೆದು ಬಿಡುತ್ತದೆ. ನನಗೆ ಹಾಗಾಗಿ ನನಗೆ ಅದು ರಾಮಾಯಣ ಮತ್ತು ಮಹಾಭಾರತ ಇವೆರಡು ಒಂದಾಗಿ ಹೊಸ ಕಾಲವನ್ನು ಪ್ರಭಾವಿಸದಿದೆಯಲ್ಲ ಇದು.

ತುಂಬಾ ರೇರೆಸ್ಟ್ ಆಫ್ ದ ರೇರ್ ಸಿನಿಮಾ ಗೀತೆಯ ಪ್ರಯೋಗವಾಗಿ ನನಗೆ ಮುಖ್ಯ ಅಂತ ಅನ್ಸುತ್ತೆ. ಇನ್ನೊಂದಾಗ್ಲೇ ಹೇಳಿದ ಹಾಗ್ಲೇನೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನೊಂದಿಗೆ ಶುರುವಾಗಿರುವಂತಹ ಪಲ್ಲವಿಯ ಸಾಲುಗಳೊಳಗಿನ ಅರ್ಥಪೂರ್ಣ ಆಲೋಚನಾ ಕ್ರಮ ಮೊದಲ ಚರಣದ ಮುಖಾಂತರ ಸ್ಪಷ್ಟವಾಗಿ ಅನಾವರಣಗೊಳ್ಳುತ್ತದೆ. ಆಮೇಲೆ ವಾದ್ಯ ಸಂಗೀತದ ಹಿನ್ನೆಲೆ ಎಷ್ಟು ಚೆನ್ನಾಗಿ ಸಂಯೋಜಿಸಲ್ಪಟ್ಟಿದೆ ಅಂದರೆ ಬುರುಡೆ ಎಂಬ ಪದದ ಒಳಗೇನೆ ಮೆದುಳು ಸೇರಿಕೊಂಡಿದೆ ಅನ್ನುವಂಥ ಒಂದು ವಿಶೇಷವಾದ ಸಂಯೋಜನಾತ್ಮಕವಾಗಿರುವಂಥ ವಿನ್ಯಾಸವನ್ನು ನಾವು ಕೇಳುವ ಕಾಲಕ್ಕೆ ಅನುಭವಿಸ್ತೀವಿ ಅಂತ ಅನಿಸುತ್ತೆ ನನಗೆ. ನೋಡಿ, ಎರಡನೇ ಚರಣ ಬಂದಾಗಲೂ ಕೂಡ ಮಹಾಭಾರತ ಮತ್ತು ರಾಮಾಯಣದ ಐಡೆಂಟಿಟಿ ಬೇರೆ ರೀತಿಯಲ್ಲಿ ಅದು ಅನಾವರಣಗೊಳ್ಳುತ್ತದೆ. ತಂಗಿಯ ಕಷ್ಟಕ್ಕೆ ಕೋಟಿ ಸೀರೆಯ ಕೊಟ್ಟ ಬುರುಡೆ, ತಂಗಿಯ ಇಷ್ಟಕ್ಕೆ ಧೀರ ಗಂಡನ್ನು ತಂದ ಬುರುಡೆ,

ಇನ್ನೊಂದು ರೀತಿಯ ಧಾಟಿಯಲ್ಲಿ ನಮಗೆ ಕೇಳಿ ಬರುವ ಸಾಲು ಯಾವುದಂದ್ರೆ, ಅಂಥ ಅಣ್ಣ ಯಾವನು ಭೂಮಿಲೆಲ್ಲೂ ಕಾಣೆನು, ಇದ್ದರವನೇ ಒಬ್ಬನು ನಮ್ಮ ಅಪ್ಪನು ಕಳ್ಳ ಕೃಷ್ಣನು ಅಂತ ಒಂದು ಸಬ್ಮಿಷನ್ನೊಂದಿಗೆ ಎರಡನೇ ಚರಣ ಕೊನೆಗೊಳ್ಳುತ್ತದೆ. ಈ ಎರಡನೇ ಚರಣ ಒಪ್ಪಿಸೋದೇನಂತಂದ್ರೆ, ಆ ಮಹಾಭಾರತದ ಒಳಗೆ ಇದ್ದಂಥ ಕೃಷ್ಣನ ಐಡೆಂಟಿಟಿಯನ್ನು ಹೊಸ ಕಾಲದಲ್ಲಿ ಬೇರೆ ರೀತಿಯಲ್ಲಿ ನಾವು ಪರಿಭಾವಿಸಬೇಕು ಅನ್ನುವಂಥ ಒಂದು ಸಾಫ್ಟ್ ಪ್ರೆಷರನ್ನು ಈ ಚರಣ ಕೊಡ್ತದೆ. ಬುರುಡೆ ಬುರುಡೆ ಸಾಂಗ್ ಇದೆಯಲ್ಲ, ಅದು ಈಗ ವರ್ತಮಾನದ ಕಾಲವನ್ನು ನಾನು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಹತ್ವದ ಚಿಂತನೆಯನ್ನು ದಾಟಿಸುವ ಮೇರು ಪದ್ಯವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ಅಲ್ಲದೇ ಮೆದುಳಿನ ನಿಜದ ಅಸ್ಮಿತೆಯನ್ನು ರೆಪ್ರೆಸೆಂಟ್ ಮಾಡಿದಂಥ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಭಾರತೀಯ ಸಿನಿಮಾದ ಏಕೈಕ ಗೀತೆ ಅಂತ ನಾನು ಅದನ್ನು ಗುರುತಿಸ್ತೀನಿ.

ನೋಡಿ, ಕನ್ನಡದ ಜನಪದೀಯ ಜಗತ್ತು ನಮ್ಮ ಎರಡು ಮಹಾಕಾವ್ಯಗಳನ್ನು ಹೇಗೆ ಗ್ರಹಿಸಿದೆ ಎನ್ನುವ ಒಳನೋಟ ಈ ಹಾಡಿನ ಮೂಲಕ ಸಿಗುತ್ತದೆ. ನನ್ನದಾಗ್ಲೇ ಹೇಳಿದ ಹಾಗೇನೆ ಒಂದರೊಳಗೊಂದು ಬೆರೆತು, ಅಂದರೆ ರಾಮಾಯಣ ಮತ್ತು ಮಹಾಭಾರತ ಒಂದರೊಳಗೊಂದು ಬೆರೆತು ಒಂದು ಹೊಸ ತಾತ್ವಿಕತೆಯನ್ನು ದಾಟಿಸುವಂಥ ಸಾಧ್ಯತೆಯ ಪ್ರಯೋಗವಾಗಿ ನನಗೆ ಈ ಹಾಡು ಮುಖ್ಯ ಆಗುತ್ತೆ. ಅಂದರೆ ನಮ್ಮಲ್ಲಿ ದೇಶಿ ಮತ್ತು ಮಾರ್ಗಿ ಅಂತ ಎರಡು ಅಭಿವ್ಯಕ್ತಿಯ ಪರಂಪರೆಗಳಿದ್ದಾವೆ. ಅಂದರೆ ಮಾರ್ಗಿ ಪರಂಪರೆ, ಶಿಷ್ಟ ಪರಂಪರೆ, ಅಂದರೆ ಕೆಲವರಿಗೆ ಮಾತ್ರ ಪಠ್ಯಗಳನ್ನು ರೀಚ್ ಮಾಡಿಸಿ ಆಸ್ವಾದ ಉಂಟಾಗಬಹುದಾದ ಒಂದು ನೆಲೆ. ಇನ್ನೊಂದು ಜನಪದ, ಅಂದರೆ ಬಹುತೇಕ ಜನರನ್ನು ತಲುಪಿ ಜನರ ಮುಖಾಂತರನೇ ಮತ್ತೆ ಹೊಸ ಪೀಳಿಗೆಗೆ ದಾಟುವಂಥ ನೆಲೆ ಮತ್ತೊಂದು. ಅಂದರೆ ಅದನ್ನು ನಾವು ದೇಶಿ ಅಂತ ಕರಿತೀವಿ, ಜನಪದೀಯ ನೆಲೆಯನ್ನು ದೇಶಿ ಅಂತ ಕರಿತೀವಿ, ಶಿಷ್ಟ ನೆಲೆಯನ್ನು ನಾವು ಮಾರ್ಗಿ ಅಂತ ಕರಿತೀವಿ. ಇವೆರಡೂ ಒಂದರಿಂದ ಮತ್ತೊಂದು ಪಡೆದಿದ್ದಾವೆ. ಅಂದರೆ ಶ್ರೇಷ್ಠ ಮಹಾಕಾವ್ಯಗಳು ಮಹಾಕಾವ್ಯಗಳಿಂದ ಜನಪದರು ಪಡೆದಿದ್ದಾರೆ, ಜನಪದರಿಂದ ಮಹಾಕಾವ್ಯಗಳು ಮಹತ್ವದ್ದನ್ನು ಪಡೆದಿವೆ. ಈ ಕೊಡುಕೊಳ್ಳುವಿಕೆಯ ಅಲೈನ್ಮೆಂಟ್ ಇದೆಯಲ್ಲ, ಅದು ನಮ್ಮ ಕಲಾರಂಗದಲ್ಲಿ ವಿಶೇಷವಾಗಿ ಮತ್ತೆ ಮತ್ತೆ ಕಾಣಿಸುತ್ತೆ. ಆ ಅಲೈನ್ಮೆಂಟ್ ಮತ್ತೆ ಮತ್ತೆ ಕಾಣಿಸಿ ವಿಶೇಷ ಪ್ರಯೋಗಗಳಿಗೆ ನೆರವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದರ ಭಾಗವಾಗಿ ನಾವು ಹಂಸಲೇಖ ಅವರ ಗೀತ ಸಾಹಿತ್ಯ ಮತ್ತು ಸಂಗೀತಾತ್ಮಕ ಸೃಜನಶೀಲತೆಯನ್ನು ನಾವು ವಿಶ್ಲೇಷಿಸಬೇಕಾಗ್ತದೆ. ಆ ವಿಶ್ಲೇಷಣೆ ಮಾಡುವಾಗ ನನಗೆ ಈ ಅವರು ಕಾಣಿಕೆಯಾಗಿ ಕೊಟ್ಟಂಥ ಬುರುಡೆ ಬುರುಡೆ ಸಾಂಗ್ ನನಗೆ ಮುಖ್ಯ ಆಗುತ್ತೆ.

ನನಗೆ ಈ ಈ ಸಾಂಗ್ ಅನ್ನೇ ಪ್ರಸ್ತಾಪ ಮಾಡಿ ನಾನು ನಮ್ಮ ಮನುಕುಲದ ವ್ಯಾಪ್ತಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂತ ಮನುಷ್ಯನ ಮೆದುಳಿನ ಪ್ರಸ್ತಾಪ ಮಾಡಿದೆ. ಯಾಕೆ ಹೀಗೆ ನಾನು ಚರ್ಚೆ ಮಾಡಬೇಕಾಗಿತ್ತು ಅಂತಂದರೆ, ಎಲ್ಲದಕ್ಕೂ ಕಾರಣ ಮೆದುಳು ಅಂತ. ನೀವು ಮೆದುಳಿನ ಕಾರ್ಯಕ್ಷಮತೆ ಸರಿಯಾಗಿಲ್ಲದೆ ಇದ್ದರೆ ಇಡೀ ದೇಹ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ಹಾಗೆಯೇ ಮನಸ್ಸು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ಮೆದುಳಿನ ಕಾರ್ಯಕ್ಷಮತೆ ಸುಸ್ಥಿರತೆಗೆ ಅನುಗುಣವಾಗಿಯೇ ನಮ್ಮ ವೈಚಾರಿಕತೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ನಾವು ಯಾವ ಬಗೆಯ ವೈಚಾರಿಕತೆಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಬೌದ್ಧಿಕ ಐಡೆಂಟಿಟಿಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಮಾನಸಿಕ ಸ್ಥಿಮಿತತೆಯನ್ನು ಹೊಂದಿದ್ದೀವಿ ಅನ್ನೋ ನಿರ್ಣಯ ಆಗುವುದು ಮೆದುಳಿನ ಕಾರ್ಯಕ್ಷಮತೆಯ ಮೇಲೆ. ಹಾಗಾಗಿ ನನಗೆ ಗೀತ ಸಾಹಿತ್ಯ ಏನು ಮಾಡ್ತದೆ, ಸಂಗೀತದ ರಿದಮ್ ಏನು ಮಾಡ್ತದೆ ಅಂತಂದರೆ ಈ ಮೆದುಳನ್ನು ಹೀಲ್ ಮಾಡುತ್ತೆ. ಮೆದುಳು ಅದು ವಿಜ್ಞಾನದ ಕಣ್ಣಲ್ಲಿ ಪ್ರಯೋಗಾತ್ಮಕ ಮೆಟೀರಿಯಲ್ ಆಗಿರಬಹುದು, ಆದರೆ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಬರೋದು ಮೆದುಳಿನ ಕಾರ್ಯಕ್ಷಮತೆಯ ಮೂಲಕವೇ. ಹಾಗಾಗಿ ಸಂಗೀತ ಕೇವಲ ಭಾವನೆಗಳನ್ನು ಮಾತ್ರ ಉದ್ದೀಪಿಸೋದಲ್ಲ, ಇಡೀ ಮೆದುಳನ್ನು ರಿಯಾಕ್ಟಿವೇಟ್ ಮಾಡಬಲ್ಲಂಥ ಶಕ್ತಿ ಸಂಗೀತಕ್ಕಿರ್ತದೆ. ಅದು ನಮ್ಮ ಕ್ಲಾಸಿಕಲ್ ಸಂಗೀತಕ್ಕಂತೂ ಅದು ವಿಶೇಷತೆ ಇದೆ.

ಅವರನ್ನ ಕಾರ್ಯಕ್ಷಮತೆಗೂ ಒಂದಕ್ಕೊಂದು ನಂಟಿದೆ, ಪರಸ್ಪರ ನಂಟಿದೆ. ಅದನ್ನ ಪ್ರೂವ್ ಮಾಡುವ ಹಾಗೇನೆ ಭಾರತದ ಚಲನಚಿತ್ರ ಗೀತೆಗಳು ಮಹತ್ವದ ಪಾತ್ರ ವಹಿಸಿದ್ದಾವೆ. ಆ ಅಂಥ ಚಲನಚಿತ್ರ ಪ್ರಯೋಗಗಳಲ್ಲಿನೇ ಮೆದುಳಿನ ಕುರಿತಾದ ಏಕೈಕ ಧ್ಯೇಯ ಗೀತೆಯನ್ನಾಗಿ ಬುರುಡೆ ಬುರುಡೆ ಸಾಂಗ್ ಅನ್ನ ನಾವು ಗಮನಿಸಬಹುದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಯೋಗಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.

0: ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಈಗ ದಿಲ್ ಕಿ ಆವಾಜ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರ್ ಡಿ ಬರ್ಮನ್ ಸಂಗೀತ ಸಂಯೋಜನೆಯ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾಟಿ ಪತಂಗ ಚಿತ್ರದ ಗೀತೆ. ಈ ಹಾಡಿನ ಸಾಹಿತ್ಯ ಆನಂದ್ ಬಕ್ಷಿ, ಗಾಯಕರು ಕಿಶೋರ್ ಕುಮಾರ್.

0: ಚಲಿಯಾ.
1: ಈಗ ಮೇರೆ ಜೀವನ ಸಾಥಿ ಚಿತ್ರದ ಗೀತೆ, ಹಾಡಿರುವ ಗಾಯಕರು ಕಿಶೋರ್ ಕುಮಾರ್, ಸಾಹಿತ್ಯ ಮಜ್ರೂಫ್ ಸುಲ್ತಾನ್ಪುರಿ.

ಈ ಗೀತೆಗಳಿಗೆ ಸಂಗೀತ ಸಂಯೋಜಿಸಿದವರು ಆರ್ ಡಿ ಬರ್ಮನ್. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾ ಇರಿ ಎಸ್ ಡಿ ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.

ದುರ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4

0: ನಾತರೆಲ್ಲ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರು ಸಿನಿಮೆ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ದುಮ್ಮ ಪಂಡಿತ ಬೇರೆ ಹಿಡಿದು ಮಿತ್ರದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ನಾತೆರ್ಲ ಬರ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಹೇಳಿಲ್ಲ ನಿಖಿಲ್ಲ ಹೇಳಿ.
1: ಎಲ್ಲರಿಗೂ ನಮಸ್ಕಾರ, ನಾನು ಹರೀಶ್ ಪೂಂಜಾ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM, ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ಚಂದ್ರ ಎಸ್, ಕಾರ್ಯದರ್ಶಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಗಳು ಉಜಿರೆ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು

ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ. ಕೇಳುತ್ತಾ ಇರಿ ರೇಡಿಯೋ ನೀನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತ್ರಗಳ ನಮಸ್ಕಾರ. ಯಾನ ಶ್ರೀಮತಿ ಹೇಮಾವತಿ ಹೆಗಡೆ, ಧರ್ಮಸ್ಥಳ.
1: ಯಾನ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ.
2: ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಶ್ರೀ ಕ್ಷೇತ್ರ, ಧರ್ಮಸ್ಥಳ.
1: ಕಿರಣ್ ದಿಪ್ಪುಲಿ, ರೇಡಿಯೋ ನಿನಾದ 90.4 FM.

0: ಪ್ರಕೃತಿ ತನ್ನ ಒಡಲಲ್ಲಿ ಅಗಾಧವಾದ ಸಸ್ಯ ಸಂಪತ್ತು, ಖನಿಜ ಸಂಪತ್ತು, ಅಪರಿಮಿತ ಜೀವರಾಶಿ ಹೊಂದಿ ಮೈತಾಳಿ ನಿಂತ ಸೌಂದರ್ಯ ದೇವತೆ. ಹಾರಾಡುವ ಪಕ್ಷಿಗಳಿಂದ ಹಿಡಿದು ನಡೆದಾಡುವ ಮನುಷ್ಯನವರೆಗೂ ಪ್ರಕೃತಿ ತನ್ನ ಒಡಲಲ್ಲಿ ಇಟ್ಟು ಕಾಯುತ್ತಿದೆ. ಆದರೆ ಇಂದು ಮನುಷ್ಯನ ಅತಿರೇಕದ ವರ್ತನೆಯಿಂದ ತನ್ನ ದರ್ಪ ಕ್ರೌರ್ಯವನ್ನು ಶಾಂತವಾಗಿರುವ ಪರಿಸರ ಮತ್ತು ಅದರ ಮಧ್ಯೆ ಇರುವ ಮೂಖ ಪ್ರಾಣಿಗಳ ಮೇಲೆ ತೋರಿಸ್ತಾ ಇದ್ದಾನೆ. ತನ್ನ ಮನೆಯ ಸೌಂದರ್ಯ ವೃದ್ಧಿಗೆ ಮರಕ್ಕೆ ಕೊಡಲಿ ಹಾಕ್ತಾನೆ, ಪ್ಲಾಸ್ಟಿಕ್ ಬಳಸಿ ಪ್ರಕೃತಿಯ ಮಧ್ಯೆ ಎಸೆತಾನೆ. ತನ್ನ ಮಾತಿನ ಸಂವಹನಕ್ಕೆಂದು ಪ್ರತಿ ಬೀದಿ ಬೀದಿ ಮೊಬೈಲ್ ಟವರ್ ಏರಿಸಿದ್ದಾನೆ. ಎಲ್ಲದರ ಪರಿಣಾಮ ಮಾತ್ರ ಅದೇ ಮೂಕ ಪ್ರಾಣಿಗಳ ಮೇಲೆ. ಹಿಂದೆ ಎಲ್ಲೆಂದರಲ್ಲಿ ಕಾಣುತ್ತಿದ್ದ ಗುಬ್ಬಚ್ಚಿಯಂತ ಹಕ್ಕಿಗಳು ವಾಯು ಮಾಲಿನ್ಯ, ಮೊಬೈಲ್ ತರಂಗಗಳ ಹಾವಳಿಯಿಂದ ನಾಶ ಆಗ್ತಾ ಇದೆ. ಕಾಡು ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ಸೂರಿಲ್ಲದೆ ನರಳುತ್ತಾ ಇದೆ. ಅಲ್ಲ, ಎಲ್ಲೆಂದರಲ್ಲಿ ಎಕರೆಗಟ್ಟಲೆ ಮನೆ ಕಟ್ಟಿಕೊಳ್ಳುತ್ತಿರುವ ಬುದ್ಧಿವಂತ ಮನುಷ್ಯರಿಗೆ ಗುಬ್ಬಚ್ಚಿಯ ಮನೆಯ ಬಗ್ಗೆ ಹೇಗೆ ದುಃಖ ಆಗ್ತದೆ ಹೇಳಿ? ಇನ್ನಾದರೂ ಜಾಗೃತರಾಗೋಣ ಬಂಧುಗಳೇ. ಸೇವ್ ದಿ ವಾಟರ್, ಸೇವ್ ದಿ ನೇಚರ್, ಸೇವ್ ದಿ ಬರ್ಡ್ಸ್.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಸಾರ್ವಜನಿಕ ಸ್ಥಳಗಳಲ್ಲಿ ನಿಮ್ಮ ವಾಹನಗಳನ್ನ ಅಡ್ಡಾದಿಡ್ಡಿ ನಿಲ್ಲಿಸಬೇಡಿ. ನಿಗದಿತ ಸ್ಥಳದಲ್ಲೇ ವಾಹನ ಪಾರ್ಕಿಂಗ್ ಮಾಡಿ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಸುಗಮ ಸಂಚಾರಕ್ಕೆ ಸಹಕರಿಸಿ.

ಮಿತಿಯನ್ನ ಮೀರಿ ಜನರನ್ನ ತುಂಬಿಸಬೇಡಿ, ಅಲ್ಲದೆ ಭಾರವನ್ನ ಹೇರಬೇಡಿ. ತಪ್ಪು ಮಾಡಿ ರಸ್ತೆ ಮಧ್ಯೆ ದುಃಖ ಪಡಬೇಡಿ. ಅವಸರದ ಚಾಲನೆ ಅಪಘಾತಕ್ಕೆ ಕಾರಣ. ಸಂಚಾರಿ ನಿಯಮಗಳನ್ನ ಪಾಲಿಸಿ ಅಪಘಾತ ತಪ್ಪಿಸಿ.

ನೀರಿನ ಬಳಕೆ ಮಾಡುವುದು ನಮ್ಮೆಲ್ಲರ ಹಕ್ಕು. ಆದರೆ ನೀರನ್ನು ಉಳಿಸುವುದು ಕೂಡ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬೆಳಗ್ಗೆ ಸ್ನಾನ, ಶೌಚ ಅಥವಾ ಬಟ್ಟೆ ತೊಳೆಯುವಾಗ ಕಡಿಮೆ ನೀರನ್ನು ಬಳಸೋಣ. ಭವಿಷ್ಯದ ಪೀಳಿಗೆಗಾಗಿ ನೀರನ್ನು ಉಳಿಸೋಣ. ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.

ಎಚ್ಐವಿ ಏಡ್ಸ್ ಸೋಂಕಿನ ವ್ಯಕ್ತಿಯ ಮನೆಯವರು ಉದಾರವಾಗಿ ನಡೆದುಕೊಂಡಾಗ ಮಾತ್ರ ಸೋಂಕು ಹರಡುವಿಕೆ ತಡೆಗಟ್ಟುವಲ್ಲಿ ಸೋಂಕಿರುವ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ.

0: ಮಾತು ಬೆಳ್ಳಿ ಮೌನ ಬಂಗಾರ. ನಮ್ಮ ಮಾತಿನಿಂದ ಇತರರಿಗೆ ನೋವಾಗದಿರಲಿ, ನಮ್ಮ ನಡೆ ನುಡಿ ಎಲ್ಲರಿಗೂ ಮಾದರಿಯಾಗಿರಲಿ. ಸ್ವಚ್ಛ ಮಾತು ಸ್ವಚ್ಛ ಸಮಾಜ. ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM.
1: ಎರಡು ಮನದ ಮಾತೆ ಒಂದು ಯುಗಳ ಗೀತೆ ಅದರ ಪ್ರೇಮ ರಾಗ.

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪ್ಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
0: ಮಾತೆರೆಗ್ಲ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ

ನಿರಂತರ ಕನ್ನಡ ಹಾಡುಗಳು ನಿಮಗಾಗಿ. ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರ.

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ತುಂಬಿ ಪಂಡಿತ ಬೇರೆ ಮಿತ್ರದ ತಿರ್ತು ಹೋಗು ಬೇರೆ ಮೊಲ್ಲು ಕಟ್ಟಾದು ಜತ್ನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡಲವಲ್ಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ ಕೇಳಲಿ
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
3: ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಬದ್ನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋಗು ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿತ್ತೆ ಅಂಚ ಸಹಾಯಿ ಮಾತಿರ್ಲ ಬರ್ಲಿ ಬೊಂಡ ಬರ್ಲಿ ಹೇಳಿ ನೀನಾದ ಏನ ಕೇಳೋದಿಲ್ಲ ನಿಖಿಲ್ ಕೇಳಿ.
2: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಪದ್ಮಶ್ರೀ, ಎಸ್ಡಿಎಂ ಕಾಲೇಜಿನ ಮನಃಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕಿಯಾಗಿದ್ದೇನೆ. ನಾವಿಂದು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದು ಸಂವಾದ ಕಾರ್ಯಕ್ರಮವನ್ನ ನಡೆಸಲಿಕ್ಕಿದ್ದೇವೆ. ನನ್ನ ಜೊತೆ ದ್ವಿತೀಯ ಬಿಎ ಬಿಎಸ್ಸಿಯ ಮನಃಶಾಸ್ತ್ರದ ವಿದ್ಯಾರ್ಥಿಗಳು ಜೊತೆಗಿದ್ದಾರೆ. ರಂಗಸ್ವಾಮಿ ಅವರು ಕೆಲವು ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕಿದ್ದಾರೆ. ಹಾಗೆ ಜೊತೆಗೆ ಬಿಎಸ್ಸಿ ವಿದ್ಯಾರ್ಥಿನಿಯರಾದ ಸಂಜನಾ, ಲತಿಕಾ, ಸಾಕ್ಷಿತಾ, ಅಲಕ ಹಾಗೂ ಶ್ರದ್ಧಾ ಇವರಿಷ್ಟು ಜನ ಕೂಡ ಈ ಸಾಮಾಜಿಕ ಜಾಲತಾಣಗಳ ದುಷ್ಪರಿಣಾಮಗಳಿರಲಿ, ಒಳಿತು ಕೆಡುಕುಗಳಿರಲಿ, ಇದರ ಬಗ್ಗೆ ಯುವಜನರ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ವಿಷಯವಾಗಿ ಈಗ ಸಂವಾದವನ್ನ ನಡೆಸಲಿಕ್ಕಿದ್ದಾರೆ.
1: ಮೊದಲನೆಯದಾಗಿ ಸಂಜನಾ ಅವರಿಂದ ಫಸ್ಟ್ ರಿಯಾಕ್ಷನ್ ಅನ್ನ ತಗೋಣ. ಸಾಮಾಜಿಕ ಮಾಧ್ಯಮಗಳ ಅತಿಯಾದ ಬಳಕೆ ಏನಿದೆ, ಅದನ್ನ ತುಂಬಾ ಯಥೇಚ್ಛವಾಗಿ ಬಳಸುವಂತಹದ್ದೇನಿದೆ, ಅದು ವಿಶೇಷವಾಗಿ ಯುವಕರಲ್ಲಿ ಯಾವುದೆಲ್ಲ ಮಾನಸಿಕ ಆರೋಗ್ಯದ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತದೆ ಎನ್ನುವಂಥದ್ದು ಒಂಚೂರು ಮಾತಾಡಬೇಕಾಗತ್ತೆ.
2: ನಿಜ ಹೇಳ್ಬೇಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಇಲ್ಲದೆ ದಿನಾನೇ ಸ್ಟಾರ್ಟ್ ಆಗಲ್ಲ. ಎದ್ದ ತಕ್ಷಣ ಫೋನ್ ನೋಡ್ತೀವಿ, ರೀಲ್ಸ್ ಕಾಲ್ ಮಾಡ್ತೀವಿ, ಸ್ಟೇಟಸ್ ಚೆಕ್ ಮಾಡ್ತೀವಿ, ಇದೆಲ್ಲ ಡೈಲಿ ಹ್ಯಾಬಿಟ್ ಆಗಿ ಹೋಗ್ಬಿಟ್ಟಿದೆ. ಗಂಟೆಗಟ್ಟಲೆ ಫೋನ್ ಯೂಸ್ ಮಾಡ್ತೀವಿ, ತುಂಬಾ ಟೈಮ್ ವೇಸ್ಟ್ ಆಗುತ್ತೆ, ಮತ್ತೆ ಅದಕ್ಕೆ ಅಡಿಕ್ಟ್ ಆಗಿ ಹೋಗ್ತೀವಿ. ನಾವು ಫೋನಲ್ಲಿ ಬೇರೆಯವರನ್ನ ನೋಡಿದಾಗ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ನಾವು ತುಂಬಾ ರಿಚ್ ಆಗಿದ್ದಾರೆ, ಕಾರ್ ಇದೆ, ಮನೆ ಇದೆ ಅಂತ ನಮ್ಮನ್ನ ನಾವು ಅವ್ರ ಜೊತೆ ಕಂಪೇರ್ ಮಾಡ್ಕೊಳ್ತೀವಿ. ಇದರಿಂದ ನಮ್ಮ ಸೆಲ್ಫೋನ್ ಕಾನ್ಫಿಡೆನ್ಸ್ ಕೂಡ ಕಮ್ಮಿ ಆಗುತ್ತೆ. ನಾವು ತುಂಬಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಅದರಿಂದ ತುಂಬಾ ಹೆಲ್ತ್ ಇಶ್ಯೂಸ್ ಬರುತ್ತೆ. ನಾವು ಫೋನ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಬಂದ್ರೆ ಅದು ಯಾವ ನೋಟಿಫಿಕೇಶನ್ ಅಂತ ನಮಗೆ ನೋಡೋರ್ಗೂ ಸಮಾಧಾನ ಇರಲ್ಲ. ಅದು ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಮೇಲೆ ಪರಿಣಾಮ ಬೀಳುತ್ತೆ. ನಾವು ತುಂಬಾ ಸ್ಟ್ರೆಸ್ ಆಗ್ತೀವಿ ಮತ್ತೆ ಇರಿಟೇಟ್ ಆಗ್ತೀವಿ. ನಾವು ಯಾವ್ದಾದ್ರು ಪೋಸ್ಟ್ ಹಾಕಿದ್ರೆ ಅದರಲ್ಲಿ ಪಾಸಿಟಿವ್ ಕಮೆಂಟು ಬರಬಹುದು, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರಬಹುದು. ನೆಗೆಟಿವ್ ಕಮೆಂಟ್ಸ್ ಬಂದಾಗ ತುಂಬಾ ಬೇಜಾರಾಗ್ತೀವಿ. ಸೋಷಿಯಲ್ ಮೀಡಿಯಾನ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಹೊಸ ವಿಷಯ ಕಲಿಯೋದಕ್ಕೆ, ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು. ನಾವು ತುಂಬಾ ಫೋನ್ ಯೂಸ್ ಮಾಡ್ತಿದೀವಿ ಅಂತ ಅದರಿಂದ ನಾವು ದೂರ ಆಗ್ಬೇಕು ಅಂತ ಆದಾಗ ಸೋಷಿಯಲ್ ಮೀಡಿಯಾ ಅಂತ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ. ಕೊನೆಯಾಗಿ ಹೇಳ್ಬೇಕಂದ್ರೆ ಫೋನ್ ನಮ್ ಕಂಟ್ರೋಲ್ ಅಲ್ಲಿ ಇರಬೇಕು, ನಾವು ಫೋನ್ ಕಂಟ್ರೋಲ್ ಅಲ್ಲಿ ಇರಬಾರ್ದು.
1: ಧನ್ಯವಾದಗಳು ಸಂಜನಾ ಅವರೇ. ಇದೀಗ ಮುಂದಿನ ಪ್ರಶ್ನೆ ಲತಿಕಾ ನಿಮಗೆ. ಸಾಮಾಜಿಕ ಮಾಧ್ಯಮಗಳು ವ್ಯಕ್ತಿಗಳಲ್ಲಿ ಆತಂಕ, ಖಿನ್ನತೆ ಅಥವಾ ಏಕಾಂತದ ಭಾವನೆಗಳನ್ನ ಹೆಚ್ಚಿಸಬಹುದೇ? ಅದು ಹೆಚ್ಚಿಸಬಹುದು ಅಂದರೆ ಅದು ಹೇಗೆಲ್ಲ ಪರಿಣಾಮ ಬೀರುತ್ತದೆ?
3: ಹೌದು, ಸಾಮಾಜಿಕ ಮಾಧ್ಯಮವು ವ್ಯಕ್ತಿಯಲ್ಲಿ ಆತಂಕ, ಖಿನ್ನತೆ ಮತ್ತು ಒಂಟಿತನದ ಭಾವನೆಗಳು ಹೆಚ್ಚಿಸಬಹುದು. ಅದು ಹೇಗೆಂದರೆ ಮೊದಲಿಂದ ನೋಡೋಣ. ಆತಂಕ ಅಂದ್ರೆ ಆಂಗ್ಸೈಟಿ. ಸದಾ ನೋಟಿಫಿಕೇಶನ್ಗಳು, ಲೈಕ್ಗಳು, ಕಮೆಂಟ್ಗಳು ನೋಡುತ್ತಿರೋದು ಮನಸ್ಸಿಗೆ ಒತ್ತಡ ತರುತ್ತದೆ. ನಾನು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಹೋಲಿಕೆ ಭಾವನೆ ಆತಂಕವನ್ನು ಹೆಚ್ಚಿಸುತ್ತದೆ. ಆನ್ಲೈನ್ನಲ್ಲಿ ತಪ್ಪು ಆಗಿ ಬಿಟ್ಟರೆ ಜನ ಏನ್ ಹೇಳ್ತಾರೋ ಅನ್ನೋ ಭಯನೂ ಹುಟ್ಟುತ್ತದೆ. ಇದರಿಂದ ಆತಂಕ ಹೆಚ್ಚಾಗುತ್ತದೆ. ಎರಡನೆಯದು ನೀವು ಹೇಳಿದಾಗಿ ಖಿನ್ನತೆ ಅಂದರೆ ಡಿಪ್ರೆಷನ್. ಇತರರ ಪರಿಪೂರ್ಣ ಜೀವನ ನೋಡಿದಾಗ ನಮ್ಮ ಜೀವನ ಕಡಿಮೆ ಅನ್ನೋ ಭಾವನೆ ಬರುತ್ತದೆ. ಹೆಚ್ಚು ಸಮಯ ಫೋನ್ನಲ್ಲಿ ಕಳೆದರೆ ನಿಜ ಜೀವನ ಸಂತೋಷ ಕಡಿಮೆಯಾಗುತ್ತದೆ, ಹಾಗೆಯೇ ನಿದ್ರೆ ಕಡಿಮೆಯಾಗುತ್ತದೆ, ಇದರಿಂದ ಮನಸ್ಸು ದುರ್ಬಲವಾಗುತ್ತದೆ. ಮೂರನೆಯದ್ದು ಒಂಟಿತನ ಅಂದರೆ ಲೋನ್ಲಿನೆಸ್. ನೇರವಾಗಿ ಮಾತನಾಡುವ ಅವಕಾಶ ಕಡಿಮೆಯಾಗುತ್ತದೆ, ಹೆಚ್ಚು ಸ್ಕ್ರೋಲ್ ಮಾಡಿದಷ್ಟು ಒಳಗಿನಿಂದ ಖಾಲಿತನ ಅನ್ನಿಸುತ್ತದೆ.
1: ಥ್ಯಾಂಕ್ ಯು ಲತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಮುಂದಿನ ಪ್ರಶ್ನೆ. ಸಾಮಾಜಿಕ ಮಾಧ್ಯಮಗಳು ಇತರರೊಂದಿಗೆ ತಮ್ಮನ್ನು ತಾವು ನಿರಂತರವಾಗಿ ಹೋಲಿಕೆ ಮಾಡಿಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮ ಗೌರವವನ್ನ ಕುಗ್ಗಿಸಬಹುದಾ ಸಾಕ್ಷಿತ ಅವರೇ?
4: ಖಂಡಿತವಾಗ್ಲೂ ಹೌದು. ನಾವು ಇಂದು ದಿನನಿತ್ಯ ಸಾಮಾಜಿಕ ಜಾಲತಾಣಗಳನ್ನ ಬಳಸ್ತಾ ಇದ್ದೀವಿ, ಆದ್ರೆ ಅದನ್ನ ಅತಿಯಾಗಿ ಬಳಸಿದಾಗ ಅದರ ಪರಿಣಾಮ ನಮ್ಮ ಮನಸ್ಸಿನ ಮೇಲೆ ನಿಧಾನವಾಗಿ ಬಿದ್ದ್ಬಿಡುತ್ತೆ. ವಿಶೇಷವಾಗಿ ಇತರರ ಜೀವನದೊಂದಿಗೆ ನಮ್ಮ ಜೀವನನ ಹೋಲಿಸ್ಕೊಳ್ಳುವಂತ ಅಭ್ಯಾಸ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಬಹಳಷ್ಟು ಹಾನಿ ಮಾಡುತ್ತೆ. ಸಾಮಾಜಿಕ ಜಾಲತಾಣಗಳನ್ನ ತೆರೆದಾಗ ಯಾರೋ ಚೆನ್ನಾಗಿ ಕಾಣಿಸ್ತಾರೆ, ಯಾರೋ ದೊಡ್ಡ ಸಾಧನೆ ಮಾಡಿದ್ದನ್ನು ತೋರಿಸ್ತಾರೆ, ಅಥವಾ ಯಾರೋ ಸದಾ ಸಂತೋಷದಲ್ಲಿರುವಂತೆ ಕಾಣಿಸ್ತಾರೆ. ಆದ್ರೆ ಇದು ಪೂರ್ತಿ ಸತ್ಯ ಅಲ್ಲ. ಅದು ಕೇವಲ ಅವರ ಜೀವನದ ಉತ್ತಮ ಕ್ಷಣಗಳು ಮಾತ್ರ. ಅವರ ಕಷ್ಟಗಳು, ಭಯಗಳು, ಗೊಂದಲಗಳು, ಸೋಲುಗಳು ಯಾವತ್ತೂ ಕಾಣಿಸೋದಿಲ್ಲ. ಇದನ್ನ ನೋಡ್ತಾ ನಮ್ಮ ಮನಸ್ಸಿನಲ್ಲೇ ನಾವು ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತೀವಿ. ನಮ್ಮ ನಿಜ ಜೀವನನ ಅವರ ತೋರಿಕೆ ಜೀವನದೊಂದಿಗೆ ಹೋಲಿಸ್ಕೊಳ್ತೀವಿ. ನಾನು ಮಾಡ್ತಾ ಇರೋದು ಸಾಕಾಗ್ತಾ ಇಲ್ಲ, ನನ್ನ ಜೀವನದಲ್ಲಿ ಎಲ್ಲರೂ ನನಗಿಂತ ಮುಂದೆ ಇದ್ದಾರೆ, ನನ್ನ ಜೀವನ ಎಲ್ಲರಿಗಿಂತ ನಿಧಾನವಾಗಿ ಸಾಗ್ತಾ ಇದೆ, ಇಂಥ ಯೋಚನೆಗಳು ಪದೇ ಪದೇ ಬಂದಾಗ ನಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಕುಗ್ಗುತ್ತಾ ಹೋಗುತ್ತೆ. ನಮ್ಮಲ್ಲಿರೋ ಒಳ್ಳೆ ಗುಣಗಳು, ನಮ್ಮ ಶ್ರಮ, ನಮ್ಮ ಪ್ರಯತ್ನಗಳು ಇವೆಲ್ಲವೂ ನಮಗೇನೆ ಚಿಕ್ಕದಾಗಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಗಂಭೀರವಾದ ವಿಷಯ ಅಂದ್ರೆ ಇತರರಿಂದ ಬರುವಂತ ಪ್ರತಿಕ್ರಿಯೆಗಳ ಮೇಲೆ ನಮ್ಮ ಮೌಲ್ಯನ ಅಳೆಯೋಕೆ ಪ್ರಾರಂಭಿಸೋದು. ಪ್ರತಿಕ್ರಿಯೆಗಳು ಚೆನ್ನಾಗಿದ್ರೆ ಖುಷಿ, ಚೆನ್ನಾಗಿಲ್ಲ ಅಂದ್ರೆ ಬೇಜಾರು. ಪ್ರತಿಕ್ರಿಯೆ ಬಂದ್ರೆ ಮಾತ್ರ ನನಗೆ ಮೌಲ್ಯ ಇದೆ, ಬರ್ಲಿಲ್ಲ ಅಂತ ಅಂದ್ರೆ ನನ್ನ ಮೌಲ್ಯ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಮ ಮನಸ್ಸು ಕಲಿಯೋದಕ್ಕೆ ಶುರು ಮಾಡುತ್ತೆ. ಇಂಥ ಯೋಚನೆಗಳು ಆತ್ಮ ಮೌಲ್ಯಕ್ಕೆ ತುಂಬಾನೇ ಹಾನಿ ಮಾಡುತ್ತೆ. ಅಲ್ಲಿ ನಮ್ಮ ಸಂತೋಷ ನಮ್ಮ ಕೈಲಿರದೆ ಇತರರ ಪ್ರತಿಕ್ರಿಯೆಗಳ ಮೇಲೆ ಅವಲಂಬಿತ ಆಗುತ್ತೆ. ಈ ರೀತಿ ನಿರಂತರ ಹೋಲಿಕೆ ನಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿ ಒತ್ತಡನ ಜಾಸ್ತಿ ಮಾಡುತ್ತೆ. ನಮ್ಮ ಬೆಳವಣಿಗೆಯನ್ನ ಗಮನಿಸೋಕೆ ನಮಗೆ ಸಮಯನೇ ಸಿಗೋದಿಲ್ಲ. ಇತರರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನೇ ನೋಡ್ತಾ ನಮ್ಮ ಜೀವನದಲ್ಲಿ ಈಗಾಗಲೇ ಇರುವಂತಹ ಒಳ್ಳೆ ಸಂಗತಿಗಳನ್ನ ನಾವು ಮರ್ತೇ ಬಿಡ್ತೀವಿ. ಇದು ನಮ್ಮ ಪ್ರೇರಣೆಯನ್ನ ನಿಧಾನವಾಗಿ ಕಡಿಮೆ ಮಾಡುತ್ತೆ. ಹಾಗಂತ ಸಾಮಾಜಿಕ ಜಾಲತಾಣಗಳು ಸಂಪೂರ್ಣ ಕೆಟ್ಟದ್ದು ಅಂತ ಅಲ್ಲ, ಆದ್ರೆ ಮಿತಿ ಇಲ್ಲದ ಬಳಕೆ ಮತ್ತೆ ನಿರಂತರ ಹೋಲಿಕೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಜಾಗೃತಿ ಮೂಡಿಸೋದು, ಬಳಕೆಗೆ ಮಿತಿ ಇಡುವಂತದ್ದು, ನಮ್ಮಲ್ಲಿ ಅಸಮಾಧಾನ ಹುಟ್ಟಿಸುವಂತ ವಿಷಯಗಳನ್ನ ದೂರ ಇಡೋದು, ನಿಜ ಜೀವನದಲ್ಲಿ ನಮ್ಮದೇ ಪ್ರಗತಿಯ ಮೇಲೆ ಗಮನ ಕೊಡೋದು. ಮುಖ್ಯವಾದ ವಿಷಯ ಏನು ಅಂದ್ರೆ ನಮ್ಮ ಆತ್ಮ ಮೌಲ್ಯವನ್ನ ಇತರರ ಪ್ರತಿಕ್ರಿಯೆಗಳು ನಿರ್ಧರಿಸೋದಿಲ್ಲ. ನಮ್ಮ ಮೌಲ್ಯ ಯಾವತ್ತಿಗೂ ನಮ್ಮ ಪ್ರಯತ್ನ, ನಮ್ಮ ಪಯಣ ಹಾಗೆ ನಮ್ಮ ಬೆಳವಣಿಗೆಯಿಂದ ಬರುತ್ತೆ. ಆದ್ರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ನಡೆಯುವಂತ ನಿರಂತರ ಹೋಲಿಕೆ ನಮ್ಮ ಆತ್ಮವಿಶ್ವಾಸ ಮತ್ತೆ ಆತ್ಮ ಮೌಲ್ಯನ ಹಾನಿ ಮಾಡಬಹುದು. ಆದ್ರೆ ಜಾಗೃತಿಯಿಂದ ಬಳಸಿದ್ರೆ ನಮ್ಮ ಮನಸ್ಸಿನ ಶಾಂತಿ ಹಾಗೆ ಆತ್ಮವಿಶ್ವಾಸವನ್ನು ಕೂಡ ನಾವು ಕಾಪಾಡಿಕೊಳ್ಬಹುದು. ಧನ್ಯವಾದ.
1: ಧನ್ಯವಾದಗಳು ಸಾಕ್ಷಿತ್ ಅವರೇ. ಅಲಕ್ಕ ಅವರೇ, ಇದೀಗ ಏನು ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಏನಿದೆ, ಈ ವ್ಯಸನವನ್ನ ಸೈಕಲಾಜಿಕಲಿ ಬೇರೆ ಯಾವ್ದಾದ್ರೂ ಇನ್ನೊಂದ ತೆರನಾದ ಅಡಿಕ್ಷನ್ಗೆ ಹೋಲಿಸಬಹುದಾ?
5: ಹೌದು, ಸಾಮಾಜಿಕ ಮಾಧ್ಯಮ ವ್ಯಸನವು ಇತರ ಮಾನಸಿಕ ವ್ಯಸನಗಳೊಂದಿಗೆ ಹೋಲಿಸಬಹುದು. ಏಕೆಂದರೆ ಅದು ಮನಸ್ಸಿನ ಮೇಲೆ ಒಂದೇ ರೀತಿಯ ಪರಿಣಾಮವನ್ನು ಬೀರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತದೆ. ಇದು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಜೂಜು ಅಥವಾ ಶಾಪಿಂಗ್ ವ್ಯಸನಗಳಂತೆ ಇರುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ಡೋಪಮೈನ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ವ್ಯಕ್ತಿಗೆ ಸುಖವನ್ನು ನೀಡುತ್ತದೆ. ಸಾಮಾಜಿಕ ಮಾಧ್ಯಮ ವ್ಯಸನವು ವ್ಯಕ್ತಿಯನ್ನು ಮತ್ತೆ ಮತ್ತೆ ಬಳಸಲು ಪ್ರೇರೇಪಿಸುತ್ತದೆ. ಇದು ಒಂದು ವ್ಯಸನದ ಚಕ್ರವನ್ನು ಸೃಷ್ಟಿಸುತ್ತದೆ. ಇದು ಜೀವನದಲ್ಲಿ ಕೆಲವು ನಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಉದಾಹರಣೆಗೆ ಸಂಬಂಧಗಳಲ್ಲಿ, ಕೆಲಸದಲ್ಲಿ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಆತಂಕ ಎಂದರೆ ಆಂಗ್ಸೈಟಿಯನ್ನು ಹೆಚ್ಚು ಮಾಡುತ್ತದೆ. ಕಣ್ಣುಗಳ ತೊಂದರೆ, ಮೆದುಳಿಗೆ ಸಂಬಂಧಿಸಿದ ರೋಗಗಳು, ಇತರ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಅಥವಾ ಸ್ವಾಭಿಮಾನದ ಪರಿಣಾಮಗಳನ್ನು ಬೀರುತ್ತದೆ. ಮದ್ಯಪಾನ ಅಥವಾ ಡ್ರಗ್ಸ್ ಬಳಕೆಯಿಂದ ನಮ್ಮ ದೇಹಕ್ಕೆ ರಾಸಾಯನಿಕ ವಸ್ತುಗಳು ಸೇರಿಕೊಳ್ಳುತ್ತದೆ. ಆದರೆ ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದ ಅತಿಯಾದ ಬಳಕೆಯು ಸ್ವಾಭಾವಿಕವಾದುದರಿಂದ ನೇರವಾಗಿ ಪರಿಣಾಮವನ್ನು ಬೀರದಿದ್ದರೂ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತದೆ.
1: ಇದೀಗ ಲತಿಕಾ ತಮಗೆ ಪ್ರಶ್ನೆ, ಸಾಮಾಜಿಕ ಮಾಧ್ಯಮಗಳು ದಿನನಿತ್ಯದ ಜೀವನದಲ್ಲಿ ನಮ್ಮ ಗಮನಾವಧಿ ಅಂದ್ರೆ ನಮ್ಮ ಸ್ಪ್ಯಾನ್ ಆಫ್ ಅಟೆನ್ಷನ್ ಏನಿದೆ, ಮತ್ತೆ ನಮ್ಮ ಕಾನ್ಸಂಟ್ರೇಷನ್ ಏಕಾಗ್ರತೆ ಏನಿದೆ, ಮತ್ತೆ ನಮ್ಮ ಪ್ರೊಡಕ್ಟಿವಿಟಿ ಏನಿದೆ ದಿನನಿತ್ಯದ ಬದುಕಿನಲ್ಲಿ, ಉತ್ಪಾದಕತೆ ಅಂತ ನಾವೇನ್ ಕರಿತೀವಿ, ಅದ್ರ ಮೇಲೆ ಕೂಡ ಪ್ರಭಾವ ಬೀರುತ್ತಾ? ಒಂದ್ ವೇಳೆ ಪ್ರಭಾವ ಬೀರಿದ್ರೆ ಅದು ಹೇಗೆಲ್ಲ ಪ್ರಭಾವ ಬೀರುತ್ತೆ?
3: ಹೌದು, ಸಾಮಾಜಿಕ ಮಾಧ್ಯಮವು ದೈನಂದಿನ ಜೀವನದಲ್ಲಿ ಗಮನಾವಧಿ, ಏಕಾಗ್ರತೆ ಆಗಿರ್ಬೋದು, ಉತ್ಪಾದಕತೆ ಆಗಿರ್ಬೋದು, ಇದೆಲ್ಲದರ ಮೇಲೆ ದೊಡ್ಡ ಪ್ರಭಾವ ಬೀರುತ್ತದೆ. ಅದು ಹೇಗೆಂದರೆ, ಗಮನಾವಧಿ ಅಂದರೆ ಅಟೆನ್ಷನ್ ಸ್ಪ್ಯಾನ್, ದೀರ್ಘಕಾಲ ಓದು, ಕೇಳುವುದು ಅಥವಾ ಕೆಲಸ ಮಾಡುವ ಶಕ್ತಿ ಕಡಿಮೆಯಾಗುತ್ತದೆ. ಎರಡನೆಯದ್ದು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್, ನೋಟಿಫಿಕೇಶನ್ಗಳು ಪದೇ ಪದೇ ಗಮನ ಬೇರೆಡೆಗೆ ಸೆಳೆಯುತ್ತದೆ. ಓದು ಅಥವಾ ಕೆಲಸ ಮಾಡುವ ಮಧ್ಯೆ ಫೋನ್ ನೋಡಿದರೆ ಮನಸ್ಸು ಒಡೆಯುತ್ತದೆ, ಮತ್ತೆ ಇದರಿಂದ ಏಕಾಗ್ರವಾಗಲು ಹೆಚ್ಚು ಸಮಯ ಬೇಕಾಗುತ್ತದೆ. ಇದರಿಂದ ಕಾನ್ಸಂಟ್ರೇಷನ್ ದೂರವಾಗಲು ಸಾಧ್ಯ ಇದೆ. ಮೂರನೇದು ಉತ್ಪಾದಕತೆ ಅಂದರೆ ಪ್ರೊಡಕ್ಟಿವಿಟಿ. ಸ್ವಲ್ಪ ನೋಡೋಣ ಅಂತ ಆರಂಭಿಸಿದರೆ ಗಂಟೆಗಟ್ಟಲೆ ಸಮಯ ಹೋಗುತ್ತದೆ. ಕೆಲಸವನ್ನು ಮುಂದೂಡುವ ಅಭ್ಯಾಸ ಹೆಚ್ಚಾಗುತ್ತದೆ. ದಿನದ ಕೊನೆಯಲ್ಲಿ ಇಷ್ಟು ಸಮಯ ಏನು ಮಾಡಿದೆ ಅನ್ನೋ ಭಾವನೆ ಕೂಡ ಬರುತ್ತದೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸಾಮಾಜಿಕ ಮಾಧ್ಯಮವು ಸರಿಯಾಗಿ ಬಳಸಿದರೆ ಮಾಹಿತಿ ಮತ್ತು ಸಂಪರ್ಕಕ್ಕೆ ಸಹಾಯಕ.
1: ಧನ್ಯವಾದಗಳು ರತಿಕಾ ತಮ್ಮೆಲ್ಲ ಮಾಹಿತಿಗಾಗಿ. ಇದೀಗ ಶ್ರದ್ಧಾ ಅವರೇ, ಈ ಸಾಮಾಜಿಕ ಮಾಧ್ಯಮಗಳು ನೈಜ ಜೀವನ ಅಂದ್ರೆ ವಾಸ್ತವ ಜೀವನ ಏನಿದೆ ಅದನ್ನ ಬೇರೆ ರೀತಿಯಲ್ಲೇ ಕೊಂಡೊಯ್ಯುತ್ತವೆ, ಮತ್ತೆ ನಮ್ಮ ಒಂದು ಸಂವಹನ ಮತ್ತು ಭಾವನಾತ್ಮಕ ಸಂಪರ್ಕ ಏನಿದೆ ಅದನ್ನ ಕಡಿಮೆ ಮಾಡುತ್ತಾ ಎನ್ನುವಂಥದ್ದು ನಿಮಗೆ ಪ್ರಶ್ನೆ.
6: ಖಂಡಿತವಾಗ್ಲೂ ರಂಗಸ್ವಾಮಿ ಅವರೇ, ಇವತ್ತಿನ ಈ ಯುಗದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಆಧುನಿಕತೆ ಅಥವಾ ಡಿಜಿಟಲ್ ಯುಗದಲ್ಲಿ ಯುವ ಜನರು ಅಥವಾ ಯಾವುದೇ ಒಂದು ವ್ಯವಸ್ಥೆಯ ಜನರಾಗಿರಬಹುದು, ಬೆಳಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸಾಮಾಜಿಕ ಜಾಲತಾಣ, ಈ ಫೋನ್ಗಳಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡು ಬಿಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅದೇ ಅವರ ಜೀವನದ ಅವಿಭಾಜ್ಯ ಅಂಗಾನೇನೋ ಅನ್ನೋ ಅಷ್ಟರ ಮಟ್ಟಿಗೆ. ನೀವು ನೋಡಿರ್ಬೋದು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾ, ಸ್ನಾಪ್ಚಾಟ್, ಟ್ವಿಟರ್ ಇಂತಹ ಅದೆಷ್ಟೋ ವೇದಿಕೆಗಳಲ್ಲಿ ಕ್ಷಣಾರ್ಧದಲ್ಲಿ ಸ್ನೇಹಿತರನ್ನ ಮಾಡೋ ಒಂದು ತೊಡಕಿನಲ್ಲಿ ಬಿಟ್ಟಿದ್ದಾರೆ ಹೊರತು ಅವರಲ್ಲಿ ಯಾವುದೋ ಒಂದು ರೀತಿಯ ಭಾವನೆಗಳಾಗಿರಬಹುದು ಅಥವಾ ಸಂಪರ್ಕವನ್ನ ಬೆಳೆಸಬೇಕು, ಸಾಮಾಜಿಕ ಸಂವಹನವನ್ನ ನಡೆಸಬೇಕು ಅನ್ನೋ ಯಾವುದೇ ಒಂದು ರೀತಿಯ ಭಾವನಾತ್ಮಕ ಸಂಪರ್ಕವೇ ಇಲ್ಲ. ಅವರಲ್ಲಿ ಕ್ಷಣಾರ್ಧದ ಸ್ನೇಹಿತರು, ಸ್ನೇಹಿತರ ಸಂಖ್ಯೆ ಇದರ ಚಿಂತೆಯೇ ಹೊರತು ಒಂದು ಭಾವನಾತ್ಮಕ ಸಂಪರ್ಕದ ಯೋಚನೆಯೇ ಇಲ್ಲ. ಇದು ಚಿಂತೆ ಕಾಡುವಂತಹ ವಿಷಯ ಆಗಿದೆ ಅನ್ನೋದೇ ನಮ್ಗೆ ಇವತ್ತು ಕಾಡ್ತಾ ಇರೋದು. ಸಾಮಾಜಿಕ ಮಾಧ್ಯಮಗಳ ಪರಿಣಾಮದಿಂದ ಭೇಟಿಯನ್ನ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಜನ, ಅಥವಾ ಒಂದು ಹಾವಭಾವ ಆಗಿರಬಹುದು, ಧ್ವನಿ ಆಗಿರಬಹುದು, ಅವರ ಮಾತುಕತೆಯ ವ್ಯವಸ್ಥೆ ಆಗಿರಬಹುದು, ಇದೆಲ್ಲ ಬದಲಾಗ್ತಾ ಹೋಗ್ತಿದೆ. ಸಣ್ಣ ಸಣ್ಣ ಮೆಸೇಜ್ಗಳಲ್ಲಿ, ಚಾಟ್ಗಳಲ್ಲಿ, ಇಮೋಜಿಗಳಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದ್ರ ಎಷ್ಟು ಮಟ್ಟಿಗೆ ಹೋಗಿದೆ ಅಂದ್ರೆ ಎಲ್ಲೋ ಒಂದು ರೀತಿ ಅವರ ಸಂಭಾಷಣೆ ಅರ್ಥವನ್ನಾಗಿರಬಹುದು ಅಥವಾ ಸಂಬಂಧವನ್ನಾಗಿರಬಹುದು ಇದು ಅವರಲ್ಲಿ ಹಾಳು ಮಾಡ್ತಿದೆ ಅನ್ನೋದೇ ಒಂದು ಸ್ವಲ್ಪ ಬೇಜಾರದ ವಿಷಯ. ಇಷ್ಟೇ ಅಲ್ಲದೆ ನೀವು ನೋಡಿರಬಹುದು ತರಗತಿಗಳಾಗಿರಬಹುದು, ಯಾವುದೇ ಒಂದು ಸಂದರ್ಭಗಳಾಗಿರಬಹುದು, ಸಮಾರಂಭಗಳಾಗಿರಬಹುದು, ಜನರು ಮೊಬೈಲ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ತಿದ್ದಾರೆ. ಹೊರತಾಗಿ ಪಕ್ಕದವ್ರ ಹತ್ರ ಮಾತಾಡಬೇಕು ಅಥವಾ ಸಂವಹನವನ್ನು ಬೆಳೆಸಬೇಕು, ಭಾವನಾತ್ಮಕವಾಗಿ ಅವರಲ್ಲಿ ಸಂಪರ್ಕನ ಬೆಳೆಸಬೇಕು ಅನ್ನೋ ಇದನ್ನೇ ಮರೆತು ಮೊಬೈಲ್ಗಳಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅವರನ್ನು ತೊಡಗಿಸ್ಕೊಂತ ಎಲ್ಲೋ ಒಂದು ರೀತಿ ಅವರಲ್ಲಿ ಸಾಮಾಜಿಕ ಮಾತುಕತೆ ಕೌಶಲ್ಯ ಆಗಿರಬಹುದು, ಹಾವಭಾವ ಆಗಿರಬಹುದು, ಭಾವನೆಗಳಾಗಿರಬಹುದು ಇದೆಲ್ಲ ಕುಂಠಿತವಾಗ್ತಿದೆ. ಒಂಟಿತನವನ್ನ ಅನುಭವಿಸಕ್ಕೆ ಶುರು ಮಾಡಿದ್ದಾರೆ. ಜೀವನ ಸಣ್ಣ ಸಣ್ಣ ತುಣುಕುಗಳನ್ನ ಎಲ್ಲೋ ಒಂದು ಕಡೆ ಪರರೊಂದಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ಜಾಲತಾಣಗಳ ಮೂಲಕ ಹಂಚಿಕೊಳ್ತಾ, ಪರರಲ್ಲಿ ತಮ್ಮನ್ನ ಹೋಲಿಸ್ಕೊಂತಾ ಎಲ್ಲೋ ಒಂದ್ ಕಡೆ ನಕಾರಾತ್ಮಕವಾಗಿ ಜೀವನವನ್ನ ನಡೆಸ್ತಾ ಇದ್ದಾರೆ, ಸಂಬಂಧಗಳ ಬೆಲೆಯನ್ನ ಕಳ್ಕೊಂತಿದ್ದಾರೆ ಅನ್ನೋದೇ ಬಹಳ ಚಿಂತೆಯ ವಿಷಯ ಆಗಿರಬಹುದು. ಭಾಷೆ, ದೇಹದ ಭಾಷೆ, ಧ್ವನಿ, ಸ್ವರ, ದೈಹಿಕ ಹಾಜರಾತಿ, ನೈಜ ಸಾಮಾಜಿಕ ಸಂವಹನ ಇದೆಲ್ಲದವೂ ಒಂದು ರೀತಿಯಲ್ಲಿ ಸಾಮಾಜಿಕ ಜಾಲತಾಣ ಕಿತ್ಕೊಂತಿದೆ ಇವತ್ತಿನ ಯುವ ಜನತೆಯಲ್ಲಿ ಅನ್ನೋದೇ ಚಿಂತೆ ಕಾಡುವಂತಹ ವಿಷಯವಾಗಿದೆ. ಇದು ಚಿಂತೆ ಕಾಡೋ ವಿಷಯವಾದ್ರೂ ನಾವು ಅದರಿಂದಾಗಿ ಈ ಸಾಮಾಜಿಕ ಜಾಲತಾಣ ಅಥವಾ ಮೊಬೈಲ್ ಬಳಕೆಯನ್ನ ತಪ್ಪು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲವೂ ಹಿತಮಿತವಾಗಿ, ಜವಾಬ್ದಾರಿಯುತವಾಗಿ ಬಳಸಿದ್ರೆ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡುತ್ತೆ. ಸಂಪರ್ಕ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಲ್ಲಾಗಿರಬಹುದು, ಯಾವುದೇ ಒಂದು ತುರ್ತು ಸಂದರ್ಭಗಳಲ್ಲಾಗಿರ್ಬೋದು, ಇದು ಬಹಳಷ್ಟು ಬಳಕೆಗೆ ಬಂದರೂ ಸಹ ಇದರ ಬಳಕೆ ಹೇಗಿರಬೇಕು ಅನ್ನೋದು ನಮ್ಮ ಅರಿವಿಗೆ ಬರಬೇಕು, ಹಿತಮಿತವಾಗಿ ಬಳಸಬೇಕು ಅಂತ ಹೇಳ್ತಿದ್ದೀನಿ ರಂಗಸ್ವಾಮಿ ಅವರೇ. ಇಷ್ಟೊಂದು ಚರ್ಚೆಗಳ ನಂತರ ನನ್ನಲ್ಲಿ ಒಂದು ಪ್ರಶ್ನೆ ಮೂಡ್ತಿದ್ದೆ ರಂಗಸ್ವಾಮಿ ಅವರೇ, ಇದೆಲ್ಲ ಚರ್ಚೆಯನ್ನ ನೀವು ಕೇಳಿಸ್ಕೊಂಡಿದ್ದೀರಿ, ಹಾಗಾದ್ರೆ ಈ ವಿಷಯವನ್ನ ನಮಗೆ ತಿಳಿಸ್ಕೊಡ್ತೀರಾ? ಸಾಮಾಜಿಕ ಮಾಧ್ಯಮಗಳು ಜೀವನ ಆಗಿರಬಹುದು, ನಮ್ಮ ಯಶಸ್ಸಾಗಿರಬಹುದು, ಸಂಬಂಧಗಳ ಬಗ್ಗೆ ಆಗಿರಬಹುದು, ಅತಿರೇಕತೆ ಅಥವಾ ಅವಾಸ್ತವಿಕವಾಗಿರುವಂತಹ ಒಂದು ನಿರೀಕ್ಷೆಯನ್ನ ನಮಗೆ ನೀಡುತ್ತಾ?
1: ಖಂಡಿತವಾಗಿಯೂ ನೀಡುತ್ತೆ. ಯಾಕೆ ಅಂತಂದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎನ್ನುವಂಥದ್ದು ಒಂದು ಸಾಗರ ಇದ್ದಾಗೆ ಅದರಲ್ಲಿ ಸಕಾರಾತ್ಮಕ ಚಿಂತನೆಗಳು ಬರ್ತವೆ, ನಕಾರಾತ್ಮಕ ಚಿಂತನೆಗಳು ಬರ್ತವೆ. ಇವತ್ತಿನ ಈ ಕಂಟೆಂಟ್ ಯುಗ ಏನಿದೆ, ಆಧುನಿಕ ಯುಗ ಏನಿದೆ, ಡಿಜಿಟಲೀಕರಣ ಅಂತ ಏನ್ ಕರಿತೀವಿ, ಎಸ್ಪೆಷಲಿ ಈ ಜೆನ್ಜಿ ನಮ್ಮ ಜನರೇಷನ್ ಏನಿದೆ, ನಮ್ಮಲ್ಲಿ ಈ ಸಾಮಾಜಿಕ ಜಾಲತಾಣ ಅತಿಯಾದ ನಿರೀಕ್ಷೆಗಳನ್ನ ಮೂಡಿಸುತ್ತೆ. ಜೀವನ ಎಂದ್ರೆ ಏನು, ನಾನೆಲ್ಲಿದ್ದೀನಿ, ನಾನು ಯಾರು ಎನ್ನುವಂಥದ್ದನ್ನ ಮರೆಸಿಬಿಡುತ್ತೆ. ಯಾಕೆ ಅಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ವಾಸ್ತವಕ್ಕಿಂತಲೂ ಅವಾಸ್ತವಿಕವಾದಂತಹ ಅಂಶಗಳು ಯಥೇಚ್ಛವಾಗಿ ಓಡಾಡ್ತವೆ. ಬಿಕಾಸ್ ಆಫ್ ಕಂಟೆಂಟ್ ರನ್ ಆಗುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅದನ್ನ ನೋಡುವಂತಹ ನಮ್ಮ ಕಣ್ಣುಗಳು ಆಗಿರ್ಬೋದು, ನೋಡುವಂತಹ ನಾವುಗಳಾಗಿರ್ಬೋದು, ಅದನ್ನ ನಮ್ಮ ಒಂದು ಜೀವನಕ್ಕೆ ಒಂದು ನಿರೀಕ್ಷೆಗೆ ಹೆಚ್ಚು ಮಾಡ್ಕೊಬಿಡ್ತೀವಿ. ನಾವು ಕಂಪ್ಲೀಟ್ ನಮ್ಮತನ ಏನಿದೆ, ನಾವು ಏನಿದ್ವಿ ಮರ್ತು ಬಿಡ್ತೀವಿ. ನಾವು ಬೇರೆಯವರಾಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಆಗೇನಾಗುತ್ತೆ, ನಮ್ಮ ಜೀವನದಲ್ಲಿ ವಾಸ್ತವಿಕತೆ ಹೊರಟೋಗ್ಬಿಡುತ್ತೆ. ನಾವು ಬೇರೆಯವರಾಗ್ಲಿಕ್ಕೆ ಟ್ರೈ ಮಾಡ್ತೀವಿ, ನಮ್ಮಲ್ಲಿ ಅತಿಯಾದ ನಮ್ಮ ಜೀವನದ ಬಗ್ಗೆ, ನಮ್ಮ ಆಗುಹೋಗುಗಳ ಬಗ್ಗೆ, ನಮ್ಮ ಕಷ್ಟ ಸುಖಗಳ ಬಗ್ಗೆ, ಮತ್ತೆ ನಮ್ಮ ಮುಂದಿನ ಎಲ್ಲ ಕಾರ್ಯ ಚಟುವಟಿಕೆಗಳ ಬಗ್ಗೆ ಏನು ಅಂತಂದ್ರೆ ಬೇರೆಯಾದ ರೀತಿಯಲ್ಲಿ ಒಂದು ನಿರೀಕ್ಷೆಗಳು ಹುಟ್ಟಿಕೊಂಡಾಗ, ಆ ನಿರೀಕ್ಷೆಗಳು ಈಡೇರದಾಗ, ಆ ನಿರೀಕ್ಷೆಯ ಹಂತಕ್ಕೆ ನಾವು ತಲುಪದೇ ಇದ್ದಾಗ ಬಹುಶಃ ಇದು ನೀವು ಹೇಳಿದ ಹಾಗೆ ಕಾರಣ ಆಗುತ್ತೆ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಈ ಕಾರ್ಯಕ್ರಮದ ಸಂಯೋಜಕರಾದ ಪದ್ಮಶ್ರೀ ಮೇಡಮ್ ಅವರು ಕೂಡ ಸಾಮಾಜಿಕ ಜಾಲತಾಣಗಳ ಬಳಕೆಯ ಕುರಿತು ಒಂದಷ್ಟು ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಬಿತ್ತಿದ್ದಾರೆ. ಹಾಗೆ ಇನ್ನು ಸಾಕ್ಷಿತಾ, ಲತಿಕಾ, ಶ್ರದ್ಧಾ, ಅಲಕ, ಸಂಜನಾ ಅವರು ನಮ್ಮ ಸಂವಾದದಲ್ಲಿ ಭಾಗವಹಿಸಿದ್ರು.
0: ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ ಎಲ್ಲಾ ವಿದ್ಯಾರ್ಥಿಗಳು. ಹಾಗೆ ಇತ್ತೀಚೆಗಿನ ಸಂಶೋಧನೆಗಳ ಪ್ರಕಾರ ವಿದ್ಯಾರ್ಥಿಗಳ ಅಟೆನ್ಷನ್ ಸ್ಪ್ಯಾನ್ ಇರಲಿ ಅಥವಾ ಕಾನ್ಸಂಟ್ರೇಷನ್ ಇರಲಿ ತುಂಬಾ ಕಡಿಮೆ ಆಗ್ತಿದೆ. ಆ ಅಟೆನ್ಷನ್ ಸ್ಪ್ಯಾನ್ ಅನ್ನುವಂಥದ್ದು ತುಂಬಾ ಕಡಿಮೆ ಆಗ್ತಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಇದು ಬಿಕಾಸ್ ಆಫ್ ಮೊಬೈಲ್ ಅಡಿಕ್ಷನ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಏಕಾಗ್ರತೆ ಕುಂಠಿತಗೊಂಡು ಒಂದೇ ವಿಷಯದ ಮೇಲೆ ಬಹಳ ಹೊತ್ತು ಕಳೀಲಿಕ್ಕೆ ಆಗ್ತಾ ಇಲ್ಲ ಈಗಿನ ಯುವಜನತೆಗೆ. ಹಾಗೆ ಈ ಯುವಜನತೆಗೆ ಸವಾಲ್ ಹಾಕಬೇಕಾದವರು ಈ ಯುವಜನರೇ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಈ ಯುವಜನರು ಈ ಅಡಿಕ್ಷನ್ಗಳ ಬಗ್ಗೆ ಜಾಗೃತರಾದ್ರೆ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.
7: ನೀವು ಕೇಳ್ತಾ ಇರೋದು ಉಜಿರೆ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಹಾಕುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

సోల్మెలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಇನಿತ ತುಳು ಪ್ರಸಾರ ಗೂನಿಗಳಿಗೆ ಮಾತ ಮೊಕದಿಂಚು ಸುಲ್ಮೆ. ಇತೆ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜರಾಮ್ ಕೆಬಿ ಮೆರಡ್ದು ಕೂಳಿದ ಆರೋಗ್ಯದ ಬಗ್ಗೆ ಮಾಹಿತಿ ಕೇನ್ಗ.

ಮಲ್ತೆ ಅಂಡ್ ಅವು ಬುಕ್ಕ ಬುಕ್ಕ ಹೊಟ್ಟೆ ಮಲ್ಲೆ ಅಂಡ್ ಬೇನೆ ಶುರು ಆಂಡ್ ಅಪ್ಪ ಗ್ಯಾನ್ ಪಂಡೆ ತುಲೆ ಅವೇ ಇರ್ ಮಲ್ತನ ಮಿಸ್ಟೇಕ್ ಇರ ಶುರುಟೇ ಅವು ಕಪ್ಪಾದಿಪ್ಪುನಗಣಿ ಸ್ಟಾರ್ಟಿಂಗ್ ಡೇ ಇರೇನೆ ಜಾಗ್ರತೆ ಮಲ್ತವಾರ್ದ ಅತ್ತನ ಒಂಜಿ ಡಾಕ್ಟರ್ ನಡೆ ಪೋತ್ವಾರ್ದಂಡ ಐಕ್ ಶುರುಕೆ ಆರಂಭದ ಹಂತೋಡೆ ಐಕ್ ಒಂದು ಚಿಕಿತ್ಸೆ ಮಲ್ಪರೆ ಅಪ್ಪಳು ಐಕ್ ಸಿಮೆಂಟ್ ಫಿಲ್ಲಿಂಗ್ ಮಲ್ಪರೆ ಅಪ್ಪಳು ಕ್ರಮೇಣವಾದ ಐಕ್ ಬೆಳ್ಳಿ ತುಂಬಿಸುವುದು ಮಲ್ಪೇರು ಸಿಲ್ವರ್ ಫಿಲ್ಲಿಂಗ್ ಮಲ್ತದ ದಾಲ ಪ್ರಾಬ್ಲಮ್ ಆನ್ ಲೆಕ್ಕ ಕೂಲಿದೊಂಜಿ ಚಿಕಿತ್ಸೆ ಕೊರ್ಪುಣಂಜ ಕಾರ್ಯಕ್ರಮ ಇರ್ದಾನೆ ಮಲ್ತಾರೆ ಪೂರ ಪೋಯಿ ಬುಕ್ಕ ಪೂರ ಅವು ಹಾಳಾಯಿ ಬುಕ್ಕ ಅವು ಬೇನೆ ಶುರುವಾಯಿ ಬುಕ್ಕ ಅವು ಬೇನೆ ಶುರು ಆಪಣೆಯಪ್ಪ ಕೂಲ್ದಲ್ಲ ಒಂಜಿ ನರಂಬುಂಡು ನರ ಉಂಡು ಐತ ಕೂಲಿಗೆ ಎರಡು ಮೂಜಿ ಲೇಯರ್ ಉಂಡು ಎನಾಮಲ್ ಡೆಂಟಿನ ಪಲ್ಪ್ ಉಂಡು ಆ ನರಕ್ಕ ತಾಗದಾನಾಗ ವಿಪರೀತ ಬೇನೆ ಶುರು ಉಂಡು ಆತನಾಗ ಇರೇಗ ಜ್ಞಾನೋದಯ ಅಣ್ಣ ದಯನ ಉಂಡ ವಾ ಬೇನೆ ಉಂಡಲ್ಲ ಅವು ಕೂಲ್ದೆ ಬೇನೆ ತೈಕ ತುಂಬಿ ಕೂಲ್ದೆ ಬಗ್ಗೆ ಕೇರ್ ದಿತ್ತುಂಜರ್ ನಮ್ಮ ದಾನೆ ಮಲ್ ಕೊಡುವಂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಪಂಪಿ ಪಾತ್ರ ಉಂಟು ಪಂಡ ನಮ್ಮ ರೋಗ ಬತ್ತಿ ಬುಕ್ಕ ಕೈಕಾರ ಬುಡ್ಪುನಕ್ಕೆ ಬರಂದ ಲೆಕ್ಕ ನಮ್ಮ ಜಾಗ್ರತೆ ಮಾಡ್ಕೊಡು ಅವು ಕೂಲಿದ ಆರೋಗ್ಯ ಅಂದತ್ತು ಬೇತೆ ವಾ ರೀತಿದ ಆರೋಗ್ಯ ಅಲ್ಲ ನಮ್ಮ ದೇಹದ ಆರೋಗ್ಯವನ್ನು ನಮ್ಮ ಆರಂಭದ ಹಂತೋಡೆ ನಮ್ಮ ಜಾಗ್ರತೆ ಮಾಡ್ತಂಡ ಐಕ ಮುಂಜಾಗ್ರತೆ ಕ್ರಮ ಕೊರಿಯಂಡ ನಂಗೆ ವಾ ರೀತಿದ ತೊಂದರೆ ಎಲ್ಲ ಬರ್ಪುಜಿ ಈಗ ಮಲ್ತನ ಮಿಸ್ಟೇಕ್ ಒಂದು ಅಣ್ಣ ತೊಂದರೆ ಜಿ ಇತ್ತಾಂಡ್ಲ ಇರೋ ಗೊತ್ತಾಣತ್ತ ನಾನಲ್ಲೊಂದ ಜಾಗ್ರತೆ ಮಾಡ್ಲೆ ಆ ಕೂಲಿಗೆ ಚಿಕಿತ್ಸೆ ಮಾಡ್ಪರ ಅಪ್ಪ ಇತ್ತೆ ಆ ವಿಪರೀತ ಬೇನೆ ಉಂಡು ಅಂಡ ಅವು ನರಕ್ಕ ತಾಗದ ನರಕ್ಕ ತಾಗಂಡಲ್ಲ ಇತ್ತೆ ಚಿಕಿತ್ಸೆ ಉಂಡು ಕೂಲಿ ದೆಪ್ಪ ಉಂಡಿಜ್ಜಿ ಜನಕುಲಿಗೆ ನನ್ನೊಂದು ತಪ್ಪು ಕಲ್ಪನೆ ಕೂಲಿ ಬತ್ತಂದ ಕೂಲಿ ದೆದ್ದು ಬಿಡ್ನಾಣ ಕೂಲಿದ ಡಾಕ್ಟರ್ನಾಗಲಿ ಇಪ್ಪುಣ್ಣೆ ಕೂಲಿ ದೆಪ್ಪರ ಅಂದ ಕೂಲಿ ದೆಪ್ಪನ ಡಾಕ್ಟರ್ ಕೂಲಿ ದೆಪ್ಪನ ಡಾಕ್ಟರ್ನಾಗ್ಲತ್ತ ಕೂಲಿ ದೆಪ್ಪರು ಅವು ತೀರಾ ಹಾಳಾದ ಅವು ಒರಿಪಾಯರ ಸಾಧ್ಯನೇ ಇಜ್ಜಿ ಐಟ್ ರೇಷಿಯಾದ ತೀರಾ ಒಂಜಿ ಅನಾರೋಗ್ಯ ಸ್ಥಿತಿ ಇತ್ತಿನ ಕೂಲಿ ಮಾತ್ರ ದೆಪ್ಪನ ತಂದೆ ಇತ್ತ ಈರೆಗೆ ಬತ್ತನ ಬೇನದಿನ ಕೂಲಿ ಒರಿಪೋಲಿ ಅಯ್ಯ ದಾಲ ತೊಂದರೆ ಇಜ್ಜಂದು ಒರಿಪೋಲಿ ಜನಕ್ಕೂ ದಾನೆ ಮಲ್ಪೇರು ಬಂಡ ಆ ಹಂತ ಮುಟ್ಟ ಕಾಪೇರು ಐಕ್ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮನ್ಪಣ ಒಂಜಿ ಚಿಕಿತ್ಸೆ ಉಂಟು ಬೇರು ನಾಳ ಚಿಕಿತ್ಸೆ ಅಂತ ಮನ್ಪೇರು ಈರೆಗೆ ವಿಶ್ವಾಸ ಇಪ್ಪ ವೈದ್ಯರ ನಡೆಗೆ ಹೋದು ಈರೆಗೆ ಏನಡ ವಿಶ್ವಾಸ ಇತ್ತು ನಡೆ ಬರಲಿ ವಿಶ್ವಾಸ ಬೋರ್ಡ್ ಜನಕುಲಿಗೆ ಓಡೆಗಲ ಡಾಕ್ಟರ್ ನಡೆ ಪೋಣ ದ ಫೇತ್ ಇನ್ ಗಾಡ್ ಗಿವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಟು ಹ್ಯೂಮನ್ ಲೈಫ್ ಅನ್ಪೇರು ವಿಶ್ವಾಸ ಬೋಡು ವಿಶ್ವಾಸ ಇಜ್ಜಿನ ಡಾಕ್ಟರ್ ನಡೆ ಪೋಣ ಮರ್ದು ಗೋರ್ನಲ್ಲ ದೇತೊಂಡಂಗೆ ನಂಗೆ ಅದೊಂದು ವಿಶ್ವಾಸ ಬರ್ಬೋದು ಒಂದೆಟ್ಟು ಗುಣವೈದ್ಯ ಗುಣವೈದ್ಯ ಅಂದ್ರೆ ಆತ್ಮವಿಶ್ವಾಸ ಇಪ್ಪಿಜಿ ವಿಶ್ವಾಸ ಇತ್ತಿನ ವೈದ್ಯರ ನಡೆ ಪೋದು ಸರಿಯಾದ ಇದನ್ನ ಸಮಸ್ಯೆ ಪಲ್ಲೆ ವಾ ರೀತಿದ ಬೇನೆ ಐಕ್ ಸರಿಯಾದ ಎಕ್ಸ್ರೇ ಇತ್ತದ ಐಕ್ ಸರಿಯಾದ ಒಂಜಿ ಡಯಾಗ್ನೋಸಿಸ್ ಅಂತ ಅನ್ಪೇರು ಅಂಕಲ ವೈದ್ಯಕೀಯ ಭಾಷೆ ಅಯ್ಯ ಚಿಕಿತ್ಸೆ ಮಲ್ಪೇರ್ದು ಒಂಜಿ ಪರೀಕ್ಷೆ ಮಲ್ಪೇರು ಪರೀಕ್ಷೆ ಮಲ್ತದ ಆ ರೋಗದ ಹಂತ ವಾ ಸ್ಥಿತಿ ಟುಂಡು ಅಂತ ಕೇನ್ಬೇರು ಕೇನ್ ತೂದಾನಾಗ ಐಕ್ ಈ ರೀತಿದ ಚಿಕಿತ್ಸೆ ಮಲ್ಪೊಳ್ಳಿ ಈರ್ ಹಿಂಗ ಮೇಲ್ನೋಟಕ್ಕೆ ತೂನಾಗ ಈರ್ನ ಬೇನೆ ಉಂಡು ಬಂದಾಗ ಅವು ಹೆಚ್ಚಿನ ಅಂಶ ಬೇರು ನಾಳ ಚಿಕಿತ್ಸೆ ಮಲ್ತಂಡ ದಾನೆ ಮಲ್ಪಂಡ ಆಯ್ತ ಉಲಾಯ್ದ ಪಲ್ಪ್ ಅನ್ಪೇರ ಆ ನರನ್ ಇಂಜೆಕ್ಷನ್ ಕೊಡ್ದು ಕಂಪ್ಲೀಟ್ ದೆತ್ತದ ರೂಟ್ ಕೆನಾಲ್ ಬೇರ್ದೊಳ ಒಂಜಿ ತೂತುಂಡು ಕೆನಾಲ್ ಇಪ್ಪು ನಮ್ಮ ಸಾಮಾನ್ಯ ಹಳ್ಳಿ ಇನ್ನಿಕ್ಲೇ ಗೊತ್ತಿಪ್ಪು ಎರ್ಲೈನ ಕೊಂಬುಗಳ ಒಂಜಿ ಉಲಾಯ್ ಸಿರಿ ಇಂದಿಪ್ಪು ಆ ರೀತಿಡು ಐಕ್ ಚಿಕಿತ್ಸೆ ಮಲ್ತಂಡ ಆ ಬೇರ್ದೊಳ ಫಿಲ್ಲಿಂಗ್ ಮಲ್ತ ಚಿಕಿತ್ಸೆ ಮಲ್ತ ಐಕ ಒಂಜಿ ಕ್ರೌನಿಂಗ್ ಕ್ಯಾಪಿಂಗ್ ಪೂರ ಮಲ್ತಂದಂಡ ಈರ್ನ ದುಂಬುದ ಕೂಲಿ ಅಂಚೆತ್ತರೆ ಅವೇ ಟೈಪು ನಿಕ ವಾ ರೀತಿದ ಬೇನೆ ಬರಂದ ಲೆಕ್ಕ ಸಂದರ್ಭ ಬರ್ಪುಡು ಅಂಚೆ ನನ ಲೇಟ್ ಮಲ್ಪಚ್ಚು ಬೆಟರ್ ಲೇಟ್ ದ್ಯಾನ್ ನೆವರ್ ಒನ್ ಪೇರ್ ಇನ್ನು ಮಟ್ಟ ಲೇಟ್ ಆಂಡ್ ನನಾಂಡಲ್ಲ ಇವರೇ ಜಾಗ್ರತೆ ಮಲ್ತದ ಅಯ್ನ ಚಿಕಿತ್ಸೆ ಮಲ್ಪಲೆ ನನ್ನ ಬಾಕಿದ ಕೂಲಿದ ಚಿಕಿತ್ಸೆಗೆ ಅಯ್ನತ್ತ ಜಾಗ್ರತೆ ಚೂರು ಕಪ್ಪು ತೋಜಿ ಬೆಟ್ಟಿಗೆ ಚೂರು ಬೇನೆ ಬತ್ತಿ ಬೆಟ್ಟಿಗೆ ಅದನ್ನ ಹೊಸಡು ರಕ್ತಸ್ರಾವ ಅಂತಾರೆ ಆ ನೆತ್ತೇರು ಬರ್ಪಣ ಅಂಚ ಸಂದರ್ಭಗಳು ಬಾಯಿ ವಾಸನೆ ಬರ್ಪಣ ಇಂಚಿನ ಸಂದರ್ಭಗಳು ಕೂಡಲೇ ಡಾಕ್ಟರ್ ನಡೆಗೆ ಕೂಡ ಡಾಕ್ಟರ್ ನಗಲು ಖಂಡಿತ ಸ್ಪಂದಿಸದು ಹಿರಿಯಗೆ ಕೊರ್ಪಣ ಅಂಚಿನ ಚಿಕಿತ್ಸೆ ಕೊರ್ಪೇರು ಖಂಡಿತ ಹಿರಿಯಗೆ ವಾ ರೀತಿದ ಕಾಯಿಲೆಲ್ಲ ಬರ್ಪುಚಿ ಅವೇ ನಮ್ಮ ಬಾಯಿ ಪಂಡ ಅವನ ಗೇಟ್ವೇ ನಮ್ಮ ದೇಹದ ಗೇಟ್ವೇ ನಮ್ಮ ಗೇಟ್ವೇ ಆಫ್ ಇಂಡಿಯಾ ಓಲ್ಡ್ ಬಾಂಬೆ ಉಂಟು ಅಂಚೆನೆ ನಮ್ಮ ಇಡೀ ದೇಹದ ಗೇಟ್ವೇ ಬಂಡ ಬಾಯಿ ಆ ಬಾಯಿ ಸರಿ ಇಜ್ಜಿಂದಂಡ ಇಡೀ ದೇಹದ ಆರೋಗ್ಯ ಹಾಳಾಪಣ್ಣು ತುಯರೆ ಭಾರಿ ಸುಲಭ ನೆಗ್ಲೆಕ್ಟ್ ಮಾಡ್ಬೇರು ಕೂಲಿದ ಆರೋಗ್ಯ ಅವರು ಬಾಯಿದ ಆರೋಗ್ಯ ಅವರು ನೆಗ್ಲೆಕ್ಟ್ ಮಾಡ್ಬೇರು ಅಣ್ಣ ಐನ್ ನೆಗ್ಲೆಕ್ಟ್ ಮಾಡ್ತಂಡ ನಮ್ಮ ಉದರದ ರೋಗ ಉದರ ಸಂಬಂಧಿ ಕಾಯಿಲೆಗಳು ಹಾಗೆ ಜಠರ ಸಂಬಂಧಿ ಕಾಯಿಲೆಗಳು ಬೇರೆ ಬೇರೆ ರೀತಿಯ ಬೇತೆ ಬೇರೆ ರೀತಿಯ ಕಾಯಿಲೆ ಬರ್ಪುಂಡು ಅಂಚಿನ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬಾಯಿದ ಸೀಕ್ರೆ ಬರ್ಪುಂಡು ಬಾಯಿಡ್ ಉಂಟಾಪುಣ ಒಂಜಿ ಇಪ್ಪು ನಂಚಿನ ಒಂಜಿ ರೋಗಾಣು ಹೃದಯಗೂ ಕವಾಟದ ಮಿತ್ ಆಕ್ರಮಣ ಮಲ್ತದ ಅಂಚಿನ ಕಾಯಿಲೆ ಅಲ್ಲ ಬಾಯಿದ ಸೀಕ್ರೆ ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಪುಣ ಸಂಕ್ಷಿಪ್ತವಾದ ಬಾಯಿದ ರೋಗ ಒಂಜಿ ರೋಗಾಣು ಹೃದಯ ಸಂಬಂಧಿ ಕಾಯಿಲೆ ಎಲ್ಲ ಬರ್ಪುಣ ಅಂಚಿನ ಬಾರಿ ದುಷ್ಪರಿಣಾಮ ಮಲ್ಪುಣ ಅಂಚಿನ ಕಾಯಿಲೆ ಬರ್ಪುಣ ಅವು ಒತ್ತಂದೆ ಕೆಲವರಿಗೆ ದುರಭ್ಯಾಸ ಉಂಟು ಓ ಪುಗೆರೆ ತಿನ್ಪಣ ಅಂಚಿನ ಆ ಮಾವು ತಿನ್ಪಣ ಐನ ತಿಂದಿದೆ ಬಾಯಿದ ಕ್ಯಾನ್ಸರ್ ಬರ್ಬೋದು ಬಾಯಿ ಆಮಲ್ ಪೆರಾಪುಜಿ ಕೆಲವು ತೂದಿ ಪರ್ಬಾಯಿ ಈತೆ ಆಮಲ್ ಆ ಬಾಯಿ ಆಮಲ್ ಪೆರಾಪುಜಿ ಅಂಚಿನ ಪೂರ ಸೀಕಲು ಈ ದುಶ್ಚಟೊಟ್ಟು ಬರ್ಕೊಂಡು ಇಂಚಿನ ಮಾತ ಕಾಯಿಲು ಕೂಲಿದ ಮಾತ ಚಿಕಿತ್ಸೆ ಮಲ್ಪಣ ದಂತ ವೈದ್ಯರು ಬಂಡ ಆ ಟೋಟಲ್ ಓರಲ್ ಸರ್ಜರಿ ಅನ್ಪೇರು ಓರಲ್ ಸರ್ಜರಿ ಪಂಡ ಆ ಕ್ಷೇತ್ರ ಆತ ವಾಸ್ಟ್ ಆದುಂಡು ಅಂಚ ಪ್ರತಿವರಿಲ್ಲ ಬಾಯಿದ ಆರೋಗ್ಯದ ಬಗ್ಗೆ ಗಮನ ಹರಿಸಂಡ
சரியாது.

0: ಗಮನ ಹರಿಸೋಣ. ದಿನಕ್ಕೂ 2 ಸತಿ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡ್ತಾನೆ. ಅಕ್ಲೆಗೆ ಸರಿಯಾದ ಕಾಂಡೆಲ್ಲ ರಾತ್ರಿಲ್ಲ ಒಣಸಾದು ತಿಂದ್ರೆ ಏನಿದ್ರು ಸರಿಯಾದ ಬ್ರಷ್ ಮಾಡ್ತಂಡ, ಸರಿಯಾದ ವಿಧಾನಡು ಬ್ರಷ್ ಮಾಡ್ತಂಡ, ಸಮರ್ಪಕವಾದ ಬ್ರಷ್ ಮಾಡ್ತಂಡ, ವಾ ರೀತಿದ ಬಾಯ್ದ ಸೀಕಲ ಬರೆಯರ ಸಾಧ್ಯ ಜಿ ಆಯ್ತು. ಒಟ್ಟಿಗೆ ನಮ್ಮ ದೇಹದ ಆರೋಗ್ಯ ಎಲ್ಲ ಎಡ್ಡ ರೀತಿ ಆಯರ ಸಾಧ್ಯ ಉಂಟು.
1: ಇದು ಸಾಮಾನ್ಯವಾದ ಒಂದು ಇಲ್ಲ ತನ್ನ ಜೋಕ್ಲಿಗೆ ಕೆಲವು ಜೋಕ್ಲು ಕಂಡು ಹೋಗ್ಬೋದು, ಕೂಲಿ ತಕ್ಕದನೆ ಕೂಲಿ ತಕ್ಕದ ಪಂಡ ಚಾಪರ್ ಹಿಂಚಿನ ಜೋಕ್ಲಿಗೆ ಇರ್ತದ.
0: ಸರಿ ಸರಿ, ಈಗ ಭಾರಿ ಅಡ್ಡ ಪ್ರಶ್ನೆ ಕೇಳಿದ್ದಾರೆ. ಜೋಕುಲು ಕೆಲವು ಕೂಲಿ ಲೆಕ್ಕಲೆಕ್ಕ ಆಕ್ಷನ್ ಮಾಡ್ತದೆ, ಪೊಕ್ಕಡೆ ಮೋನೆಗೆ ನೀರು ಪಾಡ್ದು ಕೂಲಿ ಲೆಕ್ಕದ ಇಪ್ಪಿಜಾರು ಬಾಯಿ ಮುಕ್ಕಲ್ದು ಬತ್ತ ಚಾ ಬರ್ಪೇರು. ಕೂಲಿ ಲೆಕ್ಕದ ಇಪ್ಪಿಜಾರು ಹೊರ ಮೋನೆ ಚಣ್ಣಿ ಹೋಗ್ಬೇರು ಬಾಯಿ ಮುಕ್ಕಳ್ಬೇರು ಬರ್ಪೇರು. ಕೂಲಿ ಲೆಕ್ಕದ ಇಪ್ಪಿಜಾರು ಒಟ್ಟಾರೆ ಅಮಸರ ಅಂಚನೆ. ಕೆಲವು ಜೋಕುಲು ಚೂರು ದೆಕ್ಕಲೆಕ್ಕ ಮಾಡ್ಬೇರು, ಎದುರು ಮಾತ್ರ ದೆಕ್ಕುವೇರು, ಎದುರು ಮಾತ್ರ ದೆಕ್ಕೊಂಡೆ ಜ್ವರ ದೆಕ್ಕಲೆಕ್ಕ ಪೇಸ್ಟ್ ಉಳ್ಳ ಬಾಯಿ ಪಾಡ್ಬೇರು ಉಬ್ಬಿಬೇರು ಬರ್ಪೇರು. ಎದುರದ ಕೂಲಿ ಮಾತ್ರ ಇಂಚವರ ಅವು ಸುಲಭ ಹೊರ ಹೊರ ಉಜ್ಜಿ ಉಜ್ಜಿ ಲೆಕ್ಕ ಮಾಡ್ಬೇರು. ಪರಕ್ಕೆ ಸಂದಾವನೆ ಅನ್ಬೇರು ಅಂತ ಅಂಜೆ ಪರಕ್ಕೆ ಸಂದಾದ ಬರ್ಬೇರು. ನೆಟ್ಟು ದಾನೆ ಅಪ್ಪಂಡ ಜೋಕ್ಲೇನೆ ಅಪ್ಪಮ್ಮೆ ಸುರೂಪು ಅಕ್ಲೇನೆ ಬಿಡ್ಪಣಂಟು ಆಯ್ತು. ಅಪ್ಪ ಮೇಲೆ ಕೇರ್ ದೆತ್ತೋಡು ಜಾಗ್ರತೆ ದೆತ್ತೋಡು ಅಕ್ಲೇನೆ ಕೂಲೆ ಕೂಲ್ ದೆಕ್ಕಲೇನು ಅಕ್ಲೇನೆ ಬಿಡ್ದು ಉಟ್ಟು ಬ್ರಷ್ ಪತ್ತೊಂದು ಅಕ್ಲ ಕೈಟ್ ಪತ್ತೊಂದು ಕೂಲ್ ದೆಕ್ಕರೆ ಅಭ್ಯಾಸ ಮಾಡ್ಕೊಡ ಅಕ್ಲೇನೆ. ಆಗ ಸರಿ ಅಭ್ಯಾಸ ಮಾಡ್ತದೆ ಬುಕ್ಕ ದಿನೋಲ ಅಕ್ಲ ಎದುರುಡು ಇಪ್ಪುಡು ಸುರೂಕ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲ ಎದುರುಡು ಅಕ್ಲ ಬ್ರಷ್ ಮಾಡ್ಕೊಳಕ್ಕೆ ತೂಡು ಬುಕ್ಕ ನಿಕ್ಲಾರ್ದಿಗೆ ಬುಡ್ದು ಬುಡಿಯರ್ಲ ಅಕ್ಲ ಅಭ್ಯಾಸ ಆದಪ್ಪು ಪ್ರತಿ ವರಿಯಾಗಲ ಒಂಜೆ ಅಭ್ಯಾಸ ರೂಢಿ ಆಂಡ ಅವು ದುರಭ್ಯಾಸ ಆವಾಡು ಎಡ್ಡ ಅಭ್ಯಾಸ ರೂಢಿ ಆಂಡ ಬುಕ್ಕ ಮನಸ್ಸು ಬಿಡ್ಬೋಜಿ ಆಯ್ ಬಿಡ್ಚಿನಲ್ಲ ಹೆಂಗ ಬ್ರಷ್ ಮಲ್ತಿಲ್ಲ ಆಗ ಸಮಾಧಾನ ಇಪ್ಪಿಜಿ ಅಂಚೆ ಆ ರೀತಿ ಜೋಕ್ಲೆಗೆ ನಮ್ಮ ಇಲ್ಲಿಡು ಸುರುಕು ನಮ್ಮನೆ ಕೈಟ್ ಬತ್ತ ಅಭ್ಯಾಸ ಮಾಡ್ಕೊಡು ಬುಕ್ಕ ಅಕ್ಲಿನ ತೂದು ಅಭ್ಯಾಸ ಮಾಡ್ಕೊಡು ಅಕ್ಲ ದೆಕ್ಕುವರೆ ಜನ ಅಂದ್ರೆ ಸರಿ ಅಕ್ಲ ಅಭ್ಯಾಸ ಆಯ್ ಬುಕ್ ಒಂದು ರೂಢಿ ಆಯ್ ಬುಕ್ ಅಕ್ಲಂತಿಗೆ ದೆಕ್ಕುವರಿ ಒಂದು ದೆಕ್ಕು ಜನ ದಾನೆ ಅಪ್ಕೊಂಡ ಬಾಯಿಡು ಪ್ಲಾಕ್ ಅಂತ ಬತ್ತೊಂಡು ಸುರುಕು ಅಂಟು ಆಗ್ರದ ಲೆಕ್ಕ ಸುರುಕು ಬತ್ತೊಂದು ನಿಧಾನವಾದ ಅಂಟು ಪತ್ತು ನಾವು ಗಟ್ಟಿ ಹಾಕೋದು ಕ್ಯಾಲ್ಸಿಫಿಕೇಶನ್ ಅಂತಾರೆ. ಬಾಯಿಡು ಇಪ್ಪನ ದುಲ್ಲು ರಸೋದು ಕ್ಯಾಲ್ಸಿಯಂ ಹೋಯ್ತೊಂದು ಅವು ಗಟ್ಟಿ ಹಾಕೋದು ಗಟ್ಟಿ ಆಯ್ನದು ಬುಕ್ಕ ಅಯ್ನ ದೆಕ್ಕರೆ ಹಾಕುಚು ಅವು ಕೂಡ ಒಸಡುಗು ಸಂಬಂಧಪಟ್ಟ ರೋಗಗಳು ಕೆಲವು ಬರ್ಪ ಒಸಡು ಊತ ಬರ್ಪಣ ಬಣ್ಣ ಬಾಪುಣ ಬುಕ್ಕ ವಿಪರೀತ ರಕ್ತಸ್ರಾವ ಹಾಕೋಣ ಬುಕ್ಕ ಕೂಲಿ ಎಡಿಡ್ದಲ್ಲ ಸೇರೋಂಡ ಅವು ಅಲ್ಪ ಅಲ್ಪ ಹೊಟ್ಟೆ ಹಾಕೋಣ ಕೂಲಿ ಹೊಟ್ಟೆ ಹಾಕೋಣ ಎಂಚ ಮಾಡ ಅಲ್ಪ ಸೇರಿದಾನಾಗ ಒಂದು ರಾಸಾಯನಿಕ ಕ್ರಿಯೆ ಹಾಕೋಣ ಉರುಗುವಿಕೆ ಫರ್ಮೆಂಟೇಷನ್ ಮಾಡೋದು ಉರುಗುವಿಕೆ ಅಂತ ಅನ್ಬೇಕು. ಅಪಗದಾನ ಹಾಕೋಂಡ ಐಟೊಂದು ಮಂಜೆ ಐಟೊಂದು ಆ್ಯಸಿಡ್ ಉತ್ಪತ್ತಿ ಹಾಕೋಣ ಆಮ್ಲೀಯ ಒಂದು ದ್ರವ ಉತ್ಪತ್ತಿ ಹಾಕೋಣ ಆ ಆಮ್ಲ ಈ ಕ್ಯಾಲ್ಸಿಯಂ ವೈಪುಣ ಅಂತ ಶಕ್ತಿ ಒಂಜಿ ಆಸಿಡ್ಗೆ ಇರು ಎಲುತ್ತ ತುಂಡು ಪಾಡಿಯಾರ ನಾವು ಒಂದು ಬರ್ತಾನ ಮೆತ್ತೆನ ಅಂಚನೆ ನೆಟ್ಟು ಕ್ಯಾಲ್ಸಿಯಂ ಕೂಲಿಡ್ ಹೆಚ್ಚಿನ ಅಂಶ ಕ್ಯಾಲ್ಸಿಯಂ ಇಪ್ಪಣ ಆ ಕ್ಯಾಲ್ಸಿಯಂ ಮೂರಾಯ್ಡ್ ಪಿದೈ ಬತ್ತನ ಕೂಲಿ ವೀಕ ನಿಧಾನ ಅವು ವೀಕ್ ಆದಾದ ಅಲ್ಪ ಕೂಲಿ ತುಂಡ ಹಾಕೋಣ ಕುಂಬಾಯಿ ಲೆಕ್ಕ ಹಾಕೋಣ ತುಂಡ ಏನಿದೆ ಬುಕ್ ಅಲ್ಪ ಹೊಟ್ಟೆ ಹಾಕೋಣ ಹೊಟ್ಟೆ ಅದು ಉಳಾಯ್ದ ಪೋರ್ಷನ್ ಪೋಂಡ ಮೇಲಡ್ ಎನಾಮಲ್ ಗಟ್ಟಿ ಪುಣ್ಣು ಎನಾಮಲ್ ಅವರ ವೀಕ್ ಅಂಡ ಉಳಾಯ್ದ ಪೋರ್ಷನ್ ಕೂಲಿದ ಅದು ಗಟ್ಟಿ ಆಯ್ನ ಅದು ಫಾಸ್ಟ್ ಅವು ಪ್ರೊಸೀಡ್ ಆದು ಉಳಿದಾಯ್ತ ಕೂಲಿದ ಸಿರಿ ಯಾರೇ ಕಡೆ ಬರಲೇ ಕೊನೆ ಪಲ್ಪಗೆ ಹೋಗೋದು ನರಕದಾಗದು ವಿಪರೀತವಾಗಿನ ಬೇನಾಸುರು ಹಾಕೋಣ ಅಪ್ಪಗ ಜನಕ್ಕೂ ರಾಗ ಮಾಡಬೇಕು ವಾ ಬೇನ ಅಂಡಲ್ಲವಪ್ಪ ಕೂಲಿದ ಬೇನ ಅಂತಂದು ಅಂಚ ಕೂಲಿ ದೆಕ್ಕನ್ನಿರ್ದಾದೇ ಒಂದು ಪೂರ ಇದು ಸಮಸ್ಯೆ ಶುರು ಹಾಕೋಣ ಜೋಕ್ಲೆಗೆ ಇರಬಾರ್ಲೆ ಕೊನೆ ಜೋಕ್ಲೆಗೆ ದಾನೆ ಅಲ್ಪಂಡ ಸುರೂಕ ಅಪ್ಪಮ್ಮಕ್ಕೆ ಯಾರು ದೆತ್ತೋಣ ದೆಕ್ಕುಜೇರ್ದು ನೋಡ್ಬೇಕು ಅಕ್ಲಿಗೆ ಅಭ್ಯಾಸ ಮಂತು ರೂಢಿ ರೂಢಿಸೋದು ಬೋದು ಹೋಗ ತನ್ನ ತೆಗೆ ಹಾಕಿ

0: ಸರಿಯಾದ ರೀತಿಯ ಬ್ರಷಿಂಗ್ ಟೆಕ್ನಿಕ್, ಸರಿಯಾದ ರೀತಿಯ ಬ್ರಷ್ ಮಲ್ಪನ ಒಂದು ವಿಧಾನನೆ ಕೂಲಿ ಬೇಣಲ್ಲಿ ಬರ್ಪು. ಸರಿಯಾದ ರೀತಿಯ ಬ್ರಷ್ ಮಲ್ತನ ಅಲ್ಪ ಆಹಾರ ಕಣ ಉಂತಿರ ಸಾಧ್ಯ. ಸರಿಯಾದ ರೀತಿಯ ಬ್ರಷ್ ಮಲ್ತನ ಆಹಾರ ಕಣ ಉಂತಿಜಿದ ಅಲ್ಪ ಬುರುಗುಕೇನ ಫರ್ಮೆಂಟೇಷನ್ ಆದ ಅದಲ ಆ ಕೂಲಿ ಒಟ್ಟೆಪನ ಚಾನ್ಸ್ ಇಜ್ಜಿ ಅದನ್ನ ನಿಜ್ಜಿ ಬಾಪುನಂಜಿನ ಸಾಧ್ಯತೆ ಇಜ್ಜಿ ನೆತ್ತೇರು ಬರ್ಪುನಂಜಿನ ಸಾಧ್ಯತೆ ಇಜ್ಜಿ ಅಂಚೆ ಆಯ್ದಿಂದ ಅಂಡವಾ ರೀತಿಯ ರೋಗ ಬರೆಯಲ್ಲದಲ್ಲ ಸಾಧ್ಯ.
1: ಕೆಲವರು ಬ್ರಷ್ ಮಲ್ತದ ಬ್ರಷ್ ನಾಯಿ ತುಚಿಲಕಾದ ಇಂದು ಈ ಒಂದು
0: ಸಾಮಾನ್ಯವಾಗಿ ಆಗ್ಲಿ ಬ್ರಷ್ ಮಲ್ಪುನೇಟ್ ಇಪ್ಪುಡು ತುಲೆ ಜನಕುಲು ಬುಕ್ಕೊಂಜಿ ಜನಕುಲು ದುರಭ್ಯಾಸ ಉಂಡು ಕಾಂಡ ಲಕ್ಕಿರು ಲಕ್ಕಿ ಬೆಟ್ಟಿಗೆ ಪೇಸ್ಟ್ ಮತ್ತೆ ಬ್ರಷ್ ಒಂಜಿ ಆತದ ಪೇಸ್ಟ್ ಪಾಡಿಯರು ಒಂಜಿ ಗಂಟೆ ಆ ಬ್ರಷ್ ಬಾಡಿ ಪಾಡಿಯರು ಆಗ್ಲು ಬೈದೊಳೆ ಪಾಡಿಯರು ದೆಕ್ಕಿಯರು ಪೇಪರ್ ಓದಿರು ಅಪ್ಪಗಾಯಿನ ಪೇಪರ್ ಓದಿನ ದೆಕ್ಕು ಜೇರು ಅಗ್ಗಿ ಬರೀನಿ ತಿರುಗುಬೇರು ವಾಕಿಂಗ್ ಬೈಲಕ್ಕೆ ಹೋಗ್ಬೇರು ಅಪ್ಪಲ ಅಗ್ಗಿ ಓದಿ ಹೋಗ್ಬೇರಿ ಕೂಲಿ ದೆಕ್ಕು ಜೇರು ಅಕ್ಕ ನನ್ನ ಪಾತ್ರ ಇರ್ಬೇರು ಅಪ್ಪಗಳ ಅಗ್ಗಿಬೇರು ಕೆಲವು ಪುಂಜನಗಳ ಅಭ್ಯಾಸ ಉಂಟು ಅಯ್ಯ ಪಾಡೋದು ಅಡ್ಡಿಲ್ಲ ಕೊಣೆ ಬೋದು ಅಡುಗೆ ಮಾಡ್ಬೋದು ನಾನೇ ಮಂಡ ಐಟೆ ಮಂಡ ಒಂಜಿ ಆ ವಸ್ತು ನಮ್ಮ ಒಂಜಿ ದುರ್ಗಂಧ ಇಪ್ಪುಡು ಇಡೀ ರಾತ್ರಿದ ಒಂಜಿ ಫರ್ಮೆಂಟೇಷನ್ ಆಯ್ನ ಒಂಜಿ ರೋಗಾಣು ಪೌಪುರ ರಟ್ಟುಂಡು ನಮ್ಮ ಅಡುಗೆ ಮಾಡ್ಬೇಕಾಗ ರಟ್ಟುಳು ಪಾತ್ರನಾಗ ರಟ್ಟುಳು ಪೇಪರ್ ಓದಿನಾಗ ಒಂಜಿ ಅಸಹ್ಯ ಅವು ಜನಪ್ರಿಯದಾನೆ ಕೆಲವು ದುರಭ್ಯಾಸ ಉಂಟು ಪೋಣಗಳು ಎಡಂಡ ಪಾತ್ರೆ ಒಂದು ಅಂತಂಡು ಬುಕ್ ಆಯ್ನ ಬಾಡಿದಿ ಒಂದು ಪಾತ್ರೆ ಉಂಡು ಈ ರೀತಿ ಸರಿಯಾದ ರೀತಿ ಬ್ರಷ್ ಮಲ್ತನ ಅವು ಈ ಪಲ್ಲೆ ನಾಯಿ ತುಚ್ಚಿಲೆ ಕಂಡು ತಂಚಿ ಆಪುಚಿ ಒಂದು ನಾಯಿ ತುಚ್ಚಿನ ತಕ್ಲೆ ತುಚ್ಚಿನ ಆಯ್ಕೆ ಅಕ್ಕಿನ ಅಗ್ಗಿ ಅಗ್ಗಿ ಅಗ್ಗಿದ್ದು ಅಯ್ನ ಪೂರ ಹಾಳು ಮಲ್ತು ಬಿಡ್ತು ಅವು ದುರಭ್ಯಾಸ ಐದು ನಿಮಿಷ ಬ್ರಷ್ ಮಲ್ತನಲ್ಲೇ ಅವು ಬೇಸಿಂದ ಅಲ್ಪ ನನಗೆ ಕರೆಕ್ಟ್ ಉಂತಲೇ ಸರಿಯಾದ ರೀತಿ ಮಿತ್ತು ತಿರ್ತು ವರ್ಟಿಕಲ್ ಬ್ರಷಿಂಗ್ ಮಾಡ್ತಾರೆ ಮಿತ್ತು ತಿರ್ತು ಬ್ರಷ್ ಮಾಡ್ತಾರೆ ಹೊರಿಸಾಂಟಲ್ ಬ್ರಷಿಂಗ್ ಅಂತ ವರ್ಟಿಕಲ್ ಬ್ರಷಿಂಗ್ ಮಾಡ್ತದ ಸೈಡ್ಗೆ ಅಂಚಿ ಇಂಚಿ ಉಳಾಯ್ದ ಬುಡಕ್ಕೆ ನಾಲಗೆದ ಪೂರ ಸೈಡ್ ಐನು ಪತ್ತು ನಿಮಿಷ ಬ್ರಷ್ ಮಾಡ್ತಾ ಇನ್ನು ಬ್ರಷಿಂಗ್ ಟೆಕ್ನಿಕ್ ಬ್ರಷಿಂಗ್ ವಿಧಾನ ಮುಗಿಪುಣ ಅವತ್ತಂದೆ ಇಂಚಿನ ಒಂದು ಕೆಲಸ ಮಾಡ್ತೊಂದು ಮಂಡೆ ಹೋಗಲ್ಲ ಬಾಯಿ ಇಟ್ಟು ಬ್ರಷ್ ಮಾಡ್ತೊಂದು ಅಂಚಿ ಇಂಚಿ ಪೋಂಡ ಅರ್ಧ ಗಂಟೆ ಹತ್ತು ಒಂದು ಗಂಟೆ ಬ್ರಷ್ ಮಾಡ್ತಾನಲ್ಲ ಬಾಯಿ ಕ್ಲೀನ್ ಆಪುಚಿ ಅಂಚಾದಿ ಪುಣ ಆ ರೀತಿಯ ಬ್ರಷ್ ಮಲ್ಪನೆಟ್ ಮಾತ್ರ ಆ ಬ್ರಷ್ ಹಾಳಾಗ್ತದೆ
1: ಬೊಕ್ಕಲ ಒಂದು ಇಂಚಿನವನ್ನಾಗೈತೆ ನಮ್ಮ ಕೆಲವು ಜೋಕಲ್ ರತು ಒಂದಲ್ಲ ತೆಟ್ಟು ಕೂಲಿ ಬರ್ಪಣ ಈ ತೆಟ್ಟು ಕೂಲಿನ ತಡೆಪುಲು ಎಂಚ ಅದನ್ನು ಜೀಪ ತಿಂಪು ನಡೆದಾಗ ಅದನ್ನ ಪರಿಣಾಮ ಉಂಟ
0: ಚೆಟ್ಟು ಕೂಲಿಗೆ ಸುಮಾರು ಜೋಕ್ಲೆಗೆ ಚೆಟ್ಟು ಕೂಲಿ ಅವಳು ಎದುರು ಜಾಸ್ತಿ ಬರ್ಪಣ ಹೆಚ್ಚಾದ ಉಂಡ ಬಾಟಲ್ ಫೀಡಿಂಗ್ ಅಂತ ಮಾಡ್ತಾರೆ ಎದೆ ಹಾಲು ಕುರ್ನೇದ್ ಬುಕ್ ಒಂದ್ ಸಮಯದ ಬುಕ್ ಅಲ್ಲ ಈ ಜೋಕ್ಲೇಗೆ ಅಕ್ಲೆ ಮಣಿಪಾನ ಕುಳ್ಳೇರ ಬಾಟ್ಲ್ ಫೀಡಿಂಗ್ ಮಾಡ್ತಾರೆ ಕೊಂಚ ಆತ ಸಕ್ಕರೆ ಮಾಡ್ಬೇಕು ಸ್ವೀಟ್ ಜೋಕ್ಲೇನ ಮಣಿಪಾನ ಕುಳ್ಳೇರ ಬೋದ ಆಯ್ನಾತ್ ಜೋಕ್ಲೆಗ್ ಏತ್ ಜಾಸ್ತಿ ಸಮಯ ಎದೆ ಹಾಲು ಅಪ್ಪನೇ ಪೇರು ಕೊರ್ನೆಡ್ ಬಾಟ್ಲ್ ಫೀಡಿಂಗ್ ಆಯ್ನಾತ್ ಅವಾಯ್ಡ್ ಮಾಡ್ತಾನೆ ಒಂದು ವೇಳೆ ಕೊರ್ನಲ್ಲ ಒಂತ ಕೊರತು ಕೊರ್ದು ಬಾಯಿ ಕ್ಲೀನ್ ಮಾಡ್ತದೆ ಬಾಯಿ ಅಂತ ಬಿಡೋಳು ಈ ಅಪ್ಪರ್ಲು ದಾನೇ ಅಲ್ಪೇರು ಉಂಡ ಬಾಯಿ ಪಾಡ್ದು ಬಿಡ್ಪೇರು ಬಾಲೆ ಜಿತೋಂದು ಆಯ್ನ ಬಾಯಿ ಪಾಡೋಂದು ಎಪ್ಪುಡು ನಿದ್ರೆ ಇಡ್ಲ ಬಾಯಿ ಎಪ್ಪುಡು ಅಪ್ಪ ದಾನೇ ಅಪ್ಪುಂಡು ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ವಿತ್ ಟೀತ್ ಈ ಶುಗರ್ ಚೀಪೆದ ಕಾಂಟ್ಯಾಕ್ಟ್ ಇಪ್ಪನಾಗ ಅವು ಅಲ್ಪನೆ ಯಾನ್ ಎಕಡೆ ಪಲ್ನೆ ಕೊನೆ ಅವು ಫರ್ಮೆಂಟೇಷನ್ ಆದ ಈ ಕೂಲಿ ವೀಕ್ ಅವನ್ಕೋ ಸ್ವೀಟ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇತ್ತಂಡ ಅವು ಉಂದಾಪ ಅಂಚಿನ ಬುಕ್ಕ ಈ ಜೋಕ್ಲೆಗೆ ಅವಳಿತ ಶಾಲೆಲ್ಲೇ ಜಾಸ್ತಿ ಬರೋ ಇಲ್ಲಲ್ಲಿ ಕೊಡ್ತೀನಲ್ಲ ಶಾಲೆ ಮಕ್ಕಳ ಹುಟ್ಟು ಹಬ್ಬ ಅವು ಒಂದೊಂದು ಪಣ್ಣು ದಿನಕ್ಕೊಂದು ದಿನ ಚಾಕ್ಲೇಟ್ ಕೊಡ್ಪಣ ಅಂಚಿನ ಒಂದು ಅಭ್ಯಾಸ ಒದ್ದಾದ ಜಾಸ್ತಿ ಜೋಕ್ಲೆಗೆ ಈ ಸ್ವೀಟ್ ತಿನ್ಪಣ ಅಭ್ಯಾಸ ಜಾಸ್ತಿ ಏನಿದ್ದಾದ ಅವು ಜಾಸ್ತಿ ತೊಂದರೆ ಹಾಕೊಂಡು ಆ ರೀತಿಯ ಒಂಜಿ ತೊಂದರೆ ಇದ್ದಾದ ಎಲ್ಲ ಜೋಕ್ಲೆಗೆ ಚೆಟ್ಟು ಕೂಲಿದ ಒಂದು ಸಮಸ್ಯೆ ಜಾಸ್ತಿ ಬರ್ಕೊಂಡು ಚಿಟ್ಟು ಕುಲದ ಸಮಸ್ಯೆ ಎಲ್ಲ ಜೋಕ್ಲೆ ಜಾಸ್ತಿ ಬರ್ತದೆ ಬುಕ್ಕಲಂಜು ಮಾಡ ಡೆಸಿಡಿಯಸ್ ಟೂತ್ ಹಾಲು ಹಲ್ಲು ಪರ್ಮನೆಂಟ್ ಟೀತ್ ದಾತ್ ಶಾಶ್ವತ ಕೂಲಿ ಉಂಡತ್ತೆ ಐತಾತದಲ್ಲ ಸ್ಟ್ರಾಂಗ್ ಅತ್ ಗಟ್ಟಿ ಅತ್ ಬೇಗ ಈ ಸ್ವೀಟ ಇಂಚಿನ ತಿಂದನ್ನ ಬೇಗ ಹಾನಿ ಆಪ ಆಂಡ ಐದು ಬುಕ್ ಅವು ಓದು ಬರ್ಪಣ ಕೂಲಿ ನಮ್ಮ ಆಯ್ನತ್ ಜಾಗ್ರತೆ ಆಗ ಏತ ಜಾಗ್ರತೆ ಮಾಡ್ತಾನೆ ಆತ ಬುಕ್ ಬಿಟ್ಟು ಆ ಕೂಲಿ ಚೆಟ್ಟು ಕೂಲಿ ಆಡಲ್ಲ ಒಂದು ಆ ದಿವಸ ನನಗೆ ತಾಳ್ದು ಹೋಗ್ಬೋದು ತಾಳ್ದು ಹೋದ ಭತ್ತನ ಕೂಲಿ ಜಾಗ್ರತೆ ಮಾಡ್ಬೋದು ಇನ್ನು ಇಂಚ ಜಾಗ್ರತೆ ಮಾಡ್ಬೋದು ಚೆಟ್ಟು ಕೂಲಿ ಆನಂದ ಲೆಕ್ಕ ಏನೇನು ಪಲ್ಲೆ ಬಾಟ್ಲ್ ಫೀಲ್ಡಿಂಗ್ ಬುಕ್ ಈ ಚಾಕ್ಲೇಟ್ ಕಂಟಿನ್ಯೂಸ್ ಚಾಕ್ಲೇಟ್ ಅವಳ ಈ ಅಂಟು ಚಾಕ್ಲೇಟ್ ಕೊರ್ಪಣೆ ಅವಾಯ್ಡ್ ಮಾಡ್ತಾನಲ್ಲ ಬುಡ್ದು ಬಂಡ ಖಂಡಿತ ಅದಾವ ತೊಂದರೆ ಬರ್ಪಿಸ
1: ಈ ಬಾಲೆಲೆಗೆ ಮಿರೆ ಪೈರೆ ಅಪ್ಪ ಕೊರಡು ಕಂಪನಿ ಒಂದು ಕೆಬಿ ಪಾತ್ರ ನಮ್ಮ ಅಪ್ಪ ಅಲ್ಲು ಅಯ್ಯ ಪಾಲನೆ ಮನ್ಕೊರಂದು ಎನ್ನಿಗ ಡಾಕ್ಟ್ರೆ ಬುಕ್ಕ ಎಂಜಿನ ಮನಗಿ ಕೂಲಿದ ಒಟ್ಟು ಆರೋಗ್ಯ ಕಾತು ಅಂದ್ರೆ ನಮ್ಮ ದಿನನಿತ್ಯ ಅವೆ ಕೂಲಿ ಬ್ರಷ್ ಮಲ್ಪನ ಇದು ಸರಿಯಾದ ವಿಧಾನ ಬೋಡು ಪಂಡರು ಅಮಸರೋಡು ಕೂಲಿ ದೆಕ್ಕುನ ಕೆಲವರು ಮೌನ ಮಾತ್ರ ದೆಕ್ಕುನ ಬಂದ್ರೆ ಕೂಲಿ ದೆಕ್ಕು ಬೇತ ಎಂಚಿನ ಪನ ಇಷ್ಟಪಡ್ತಾರೆ ನಮ್ಮ
0: ಒಂದು ಪೂರ ಪ್ರಿವೆನ್ಷನ್ ಆಯ್ನ ಜಾಗ್ರತೆ ಮಲ್ಪುಡು ಎಲ್ಲ ಜೋಕ್ಲೆಗ್ ಅಪ್ಪ ಮೆಂಚೆ ಜಾಗ್ರತೆ ಮಲ್ಪುಡು ಮಂಡ ಕೂಲಿ ಹುಟ್ಟಿಯರ ದುಂಬೆ ಆಯ್ನಾತ್ ಸತ್ವಯುತವಾಯ್ನ ಆಹಾರ ಯಾನೆ ಕಡೆ ಎದೆ ಹಾಲು ದಯ ಕೂಡ ಮಂಡ ಎದೆ ಹಾಲು ಒಂದು ಸಮತೋಲಿತ ಆಹಾರ ಐಟ್ ಮಾತಾ ರೀತಿದ ಒಂಜಿ ಅಂಶ ಕಬ್ಬಿಣದ ಅಂಶ ಆಗಲಿ ಕ್ಯಾಲ್ಸಿಯಂ ಒಂಜಿ ಯುಕ್ತ ಮಿನರಲ್ಸ್ ಹೂವು ಇಪ್ಪಡು ಸಮ ಪ್ರಮಾಣ ಉಂಡು ಅಂಚೆ ಆಯ್ನ ಜಾಸ್ತಿ ಸೇವಿಸಂಡ ಕೂಲಿಗೆ ಬೋಟ್ನ ಅಂಚಿನ ಕ್ಯಾಲ್ಸಿಯಂಲ ಅದು ಯಥೇಚ್ಛವತ್ತಿಕೊಂಡು ನಮ್ಮ ಬಾಕಿದ ಆರ್ಟಿಫಿಷಿಯಲ್ ಅದು ಕೊರ್ಪುಣಿರ್ದ ಅದ ಇದು ಜಾಸ್ತಿ ತಿಕ್ಕೊಂಡು ಅವತ್ತೇನೆ ಬುಕ್ಕಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ ತಿಕ್ಕೊಂಡು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಕ್ಕೊಂಡು ಅವು ಎಲ್ಲೇ ಪ್ರಯಾಡೆ ಬಂದ ಕೂಲಿ ಬರೆಯರ್ ದುಂಬೆ ಪರ್ಮನೆಂಟ್ ಕೂಲಿ ಬರೆಯರ್ ದುಂಬೆ ಆಯ್ನ ಕೊರಂಡ ಅವು ಜಾಸ್ತಿ ಆಯ್ಕೆ ಹೋಯ್ತು ಅಬ್ಸಾರ್ಬ್ ಆಗ ಕೂಲಿ ಬತ್ತಿ ಬುಕ್ಕ ನಮ್ಮ ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಕೊರಂಡ ಆತ ಪರಿಣಾಮ ಆಪಿಸ್ ಎಲುಕು ಬುರ ಹೋಯ್ತು ನಮ್ಮ ಕಾಯಿಕಾರದ ಎಲುಬುರ ಗಟ್ಟಿ ಆಪಣ ತಂದೆ ಕೂಲಿಗೆ ಸರಿಯಾದ ಕ್ಯಾಲ್ಸಿಯಂ ತಿಕ್ಕೊಡ್ದಂಡ ಎಲ್ಲೇ ಪ್ರಯಾಡು ಆಯ್ನ ಅತಿ ಹೆಚ್ಚ ಸಮ ಪ್ರಮಾಣದ ಕ್ಯಾಲ್ಸಿಯಂ ಯುಕ್ತ ಆಹಾರ ಕೊರಂಡ ಅಕ್ಕನ ಕೂಲಿ ಗಟ್ಟಿ ಆಲ್ಬಾರ್ದು ಡಿಕ್ಯಾಲ್ಸಿಫಿಕೇಶನ್ ಆಪಣ ಪೂರ ಕಮ್ಮಿ ಆಗ ಎನಾಮಲ್ ಹೈಪೋಪ್ಲೇಸಿಯಾ ಅಂಚಿನ ಪೂರ ಕೆಲವು ರೋಗಗಳು ಇಲ್ಲ ಪಂಡ ಕ್ಯಾಲ್ಸಿಯಂ ಕಮ್ಮಿ ಆನಾಗ ಕ್ಯಾಲ್ಸಿಯಂ ಕೊರತೆ ಕೂಲಿ ವೀಕ್ ಆಗ ಕೂಲಿದ ಎನಾಮಲ್ ಉಂಟು ಟೊಪ್ಪಿ ಲಕ್ಕದು ಒಬ್ಬರು ಅಂಚಿನ ಕೆಲವು ಸೀಕಲ್ಲೂ ಇಲ್ಲ ಪಂಡ ಆತ ವೀಕ್ ಇಪ್ಪುಡು ನಮ್ಮ ಕ್ಯಾಲ್ಸಿಯಂ ಏತು ಜಾಸ್ತಿ ತಿಂದ ಎಲ್ಲೇ ಪ್ರಯಾಣ ನಮ್ಮ ಜಾಸ್ತಿ ನಡೆದಾಲ್ ತೊಂದ್ರೆ ಇಜ್ಜಿ ನಮ್ಮ ದೇಹಕ್ಕೆ ಏತು ಕ್ಯಾಲ್ಸಿಯಂ ಬೋಡ ಅದೇ ಹೋಯ್ತುಂಡು ಅವದಲ್ಲ ಮೆಡಿಸಿನ್ ಆತವು ಸಪ್ಲಿಮೆಂಟ್ ಇದೆ ಗೊತ್ತಂತೆ ಕಬ್ಬಿಣದ ಅಂಶ ಅಲ್ಲ ಕ್ಯಾಲ್ಸಿಯಂ ಅಂಶ ಪೂರ ಸಪ್ಲಿಮೆಂಟ್ ನಮ್ಮ ದೇಹ ಪೂರಕವಾಯ್ನ ಅವು ನಂಗೆ ದೇಹಕ್ಕೆ ಏತು ಬೋಡ ಅದೇ ಹೋಯ್ತುಂಡು ಅಂಚ ಅವು ಜಾಸ್ತಿ ಏತು ನಮ್ಮ ದೆತೊಂಡ ಆತ ನಮ್ಮ ಕೂಲಿ ಈ ದಂತ ಪಕ್ತಿ ಆಯ್ನಾತೆ ಸ್ಟ್ರಾಂಗ್ ಆಗ್ಬೋದು ಕೊರ್ಲುದ ದಂತ ಪಕ್ತಿ ಇದ್ರೆ ನಮ್ಮ ಮೋನೆಗಳ ಲುಕ್ ಬರ್ಬೋದು ಸರಿಯಾದ ಆಹಾರ ತಿನ್ನಿರ್ಲಾಕ್ಬೋದು ನಮ್ಮ ಸ್ಪೀಚ್ ನಾವು ಪಾತ್ರನೆಲ್ಲ ಶುದ್ಧ ಇಪ್ಪು ಟೋಟಲ್ ಕೂಲಿ ಸರಿ ಇದ್ದ ಬಾಯಿ ಸರಿ ಇದ್ದ ನನ್ನ ವ್ಯಕ್ತಿತ್ವನೇ ಒಂದು ಕುಂಠಿತ
1: ಬಹುಶಃ ಇರ್ನ ಪಾತ್ರಕ್ಕೆ ಅನ್ನಾಗ ಕೂಲಿ ಶುದ್ಧ ಇತ್ತ ಪಾತ್ರಲ ಶುದ್ಧ ಉಪ್ಪು ಕನ್ಪ ನಾವು ತೆರೆದು ಬರ್ಬೋದು ಡಾಕ್ಟರ್ ಅಕೇರಿ ಒಂಜಿ ಪ್ರಶ್ನೆ ದಾದವನ್ನ ನಮ್ಮ ಕೂಲಿ ತಾಲೊಂದು ಉಪ್ಪು ನಂಚಿನಕ್ಕೆ ಪ್ರಾಯದಕ್ಕೂ ಈ ಕೂಲಿದ ಬಗ್ಗೆ ದಾದ ವಿಶೇಷ ಗಮನ ಕೊರೋದು
0: ಕಂಪ್ಲೀಟ್ ಕೂಲಿ
1: ಕೂಲಿ ತಾಲೊಂದಿಪ್ಪಿನಕ್ಲಿ
0: ಸಾಮಾನ್ಯ ಅಜ್ಪುರ್ಸದ ಬುಕ್ಕ ಅವು ವಯಸ್ಸದ ಸಮಸ್ಯೆ
1: ಕೂಲಿ ಇಜ್ಜಿಂಡಲ ನಿಜಿನ್ ಇನ್ನು ದಿಕ್ಕುನ ಈ ಬಗ್ಗೆ ಇಟ್ಟಿದ್ದಲ್ಲ ಪನ್ಲೆ
0: ಇತ್ತ ಕಂಪ್ಲೀಟ್ ಕೂಲಿ ಪೋದಿತ್ತಿಂಡಲ್ಲ ಕೂಲಿ ನಿಜ್ಜಿನ ಸಾಮಾನ್ಯವಾದ ಸಾಲ್ಟ್ ವಾಟರ್ ಪಂಡ ಉಪ್ಪು ನೀರು ದಿಕ್ಕಂಡ ಯಾವ ಸರಿಯಾದ ಮಸಾಜ್ ಮಂತ್ಲಕ್ಕ ದಿಕ್ಕಂಡ ಒಕ್ಕ ಬಾಯ್ದ ನಾಲ ಇಡಿತ್ನ ಅಗ್ರನ್ ಕ್ಲೀನ್ ಆದಿತ್ತಂದ ಯಾವ ಈಗ ಟಂಗ್ ಕ್ಲೀನರ್ ಎಡ್ಡೆನ ವಸ್ತುಲ ತಿಕ್ಕೊಂಡು ಅವತ್ತನ್ನ ಹಳ್ಳಿ ನಮ್ಮ ಈ ಸೊಪ್ಪುದ ಆ ನಾರಡಿಂಜೆ ಗೀರ್ಂಡಲ್ಲ ಅವು ಪೋಕುಂಡು ಆ ನಾರಡ ಇಪ್ಪುನ ಒಂಜಿ ದ್ರವ ನಾಲಗೆ ತಾಗಂಡು ಅವು ಕಲರ್ಡ್ ಉಂಡು ನಮ್ಮ ಅಗ್ರೌಂಡ್ ಅತಿ ಕ್ಲೀನ್ ಆದ ಪೋಕುಂಡು ಆ ರೀತಿ ಬ್ರಷ್ ಮಾಡ್ಕೊಳ್ಳಿ ಬುಕ್ಕ ಅಕ್ಕಲೆ ಶಾರೀರಿಕವಾದ ಸದೃಢ ಆದುಳ್ಳೀರು ಅಕ್ಕಳಿಗೆ ನಲ್ಲ ಒಂದು ಸೆಟ್ ಮಾಲ್ತಂಡ ಅಕ್ಕಳ ಅಗ್ನಂಚಿನ ಸಾಮರ್ಥ್ಯ ಇತ್ತಂಡ ಬುಕ್ಕ ರಿಜ್ ಇಂದ ಅಂತಾರೆ ಆ ಕೂಲಿ ಪೋಯಿನದು ರಿಜ್ ಇಂದ ಆ ಭಾಗ ಗಟ್ಟಿ ಇತ್ತಂಡ ಕಂಪ್ಲೀಟ್ ಡೆಂಚರ್ ಪೂರ್ಣ ಪ್ರಮಾಣದ ಕೂಲಿದ ಸೆಟ್ ಕೊರಿಯರ್ ಹಾಕೊಂಡು ಅಕ್ಕಳಿ ಅವು ಏತು ಪೊರ್ಲು ಮಲ್ಪರ ಹಾಕೊಂಡು ಮಾಡ ದುಂಬುದ ಕೂಲಿದಲ್ಲಿ ಕೂಣೆ ಅಕ್ಕಳಿಗೆ ಮಲ್ತದ್ದು 90% ಅಂತ ಮಾಡಿ 100% ಅಂದು ಯಾನ ಪನ್ಪಿಜಿ ದಯವಂಡ ನ್ಯಾಚುರಲ್ ಇಸ್ ನ್ಯಾಚುರಲ್ ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್ ಆಂಡ ಸರಿಯಾದ ಅಭ್ಯಾಸ ಮಲ್ತದ್ದು ಆ ಕೂಲಿದ ಸೆಟ್ ಕೊರ್ಂಡ ಅಕ್ಕಲ ಮುಖತ್ತ ಅಕ್ಕಲ ಗೊಂಜಿ 10 ವರ್ಷ ಕಮ್ಮಿ ಆಯ್ಲಿಕ್ಕೆ ತೋಚಿ ಆ ಮುಖ ಬಾವು
1: ಒಂಜಿ ಮಾಹಿತಿ ಕೊರೋಡು ಡಾಕ್ಟರ್ ನಮನಾಗಿ ಕೃತಕ ಕೂಲಿ ಇತ್ತನ ವಾರಿ ತಿಳಿದು ತೂವೊಂದು ಕೂಡ
0: ಕೃತಕ ಕೂಲಿ ಇತ್ತನಾಕಲೆ ಅಯ್ನ ಈ ಸಂಪೂರ್ಣ ಪೂರ್ಣ ಪ್ರಮಾಣ ಸೆಟ್ ಫುಲ್ ಸೆಟ್ ನಂಡ ಅವು ದೀಪ ದೆಪ್ಪನಂಚಿನ ಇಡೆಡಕ್ಕೆ ಕೂಲಿ ಇಪ್ಪಂಡ ಫಿಕ್ಸ್ ಮಲ್ಪೇರ್ಲ ಅಪ್ಪಂಡ ದೆಪ್ಪನ್ ಲೆಕ್ಕ ಅಡೆಗೆ ಫಿಕ್ಸ್ ಮಲ್ಪನ ಕೂಲಿ ಇತ್ತಂದ ನಮ್ಮ ಸಾಮಾನ್ಯ ಏಪಲ ಕೂಲಿ ದೆಕ್ಕು ಅಂಚ ಅಂಜನೆ ದೆಕ್ಕಂಡ ಅಂಚ ಪೂರ್ಣ ಪ್ರಮಾಣದ ಸೆಟ್ ನಂಡ ಐಕ ದನಾಲ್ ಪಡ್ಕೊಂಡ ಆ ಕೂಲಿದ ಸೆಟ್ ದೆತ್ತದ ಅಡೆಗೆ ಬ್ರಷ್ ಇಡ ಕ್ಲೀನ್ ಮಾಡ್ತದೆ ದೆಕ್ಕದ ಐಕ ಐಕ ಬೇರೆ ಬೇರೆ ಒಂದು ವಸ್ತುಲ ದಿಕ್ಕೊಂಡು ದೆಕ್ಕೋಣ ಸಾಮಾನ್ಯ ನಮ್ಮ ಸೋಪು ದೆಕ್ಕಲ್ಲ ಅಯ್ನ ಪೇಸ್ಟ್ ದೆಕ್ಕೋಣ ಸೆಟ್ ನೇಪಲ ಪೇಸ್ಟ್ ದೆಕ್ಕೊಂಡು ಸೋಪು ದೆಕ್ಕದ ಅಯ್ಯ ಕರಡಿಗೆ ನೀಟ್ ಬಾಡ್ದು ಇದು ಅಯ್ನ ದೆಕ್ಕಂಡ ಬುಕ್ಕ ನಿಜ್ಜಿನೇ ಉಪ್ಪು ಉಡುಗುರ ದೆಕ್ಕದ ದೆಕ್ಕದ ಸರಿ ಇನ್ನೊಳ ಮೌತ್ ವಾಶನ್ ತಿಕ್ಕೊಂಡು ನಿಜ್ಜಿ ಉಪ್ಪು ಸಾಲ್ಟ್ ವಾಟರ್ ಉಪ್ಪುಲ ಮಲ್ಪಲ್ಲಿ ಅದನ್ನ ಮೌತ್ ವಾಶನ್ ತಿಕ್ಕೊಂಡು ಅಂಗಡಿ ಆಯ್ನ ನೀರು ನೀರು ಮರ್ದನ ಒಂಜಿ ಅರ್ಧ ಗ್ಲೋಟ್ರೆ ನೀರಿಗೆ ಬಾಡಿ ಮಿಕ್ಸ್ ಮಾಡ್ತಾ ಐಟ್ಲ ಬಾಯಿ ಮುಗಿಲ್ತಂಡ ಬಾಯಿ ದುರ್ವಾಸನೆ ಎಲ್ಲ ಪೋಕು ಫ್ರೆಶ್ ಆಗು ನಿಜ್ಜಿದ ಒಂದಲ್ಲ ಸರಿ ಆಗು
1: ಡಾಕ್ಟರ್ ಈ ತಂಡ ಈ ಕೂಲಿದ ಆರೋಗ್ಯ ನಿಂಚ ಕಾತುನಲ್ಲಿ ಪನ್ಪಿನ ವಿಷಯದ ಬಗ್ಗೆ ಮಸ್ತ್ ಮಾಹಿತಿ ಕೊರಿಯರು ಇರಿ ಸುಲ್ಮೇಲು.

ಈತನೇಟ ಉಪ್ಪಿನಂಗಡಿದ ಗಿರಿಜಾ ದಂತ ಚಿಕಿತ್ಸಾಲಯದ ವೈದ್ಯರಾಯಿನ ಬೊಕ್ಕ ಭಾರತೀಯ ದಂತ ವೈದ್ಯಕೀಯ ಸಂಘದ ಪೂರ್ವಾಧ್ಯಕ್ಷರಾಯಿನ ಡಾಕ್ಟರ್ ರಾಜಾರಾಮ್ ಕೆಬಿ ಮೆರಡ್ದು ಕೂಳಿದ ಆರೋಗ್ಯದ ಬಗೆಟ್ ಮಾಹಿತಿ ಕೇಂದರ್ ಇಡಗು ಈ ಕಾರ್ಯಕ್ರಮ ಮುಗಿದು.

0: ಮಾತಾಡಲು ನಮಸ್ಕಾರ. ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ತುಂಬ ಪಂಡಿತ ಬೇರೆ ಹಿಡಿದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅರ್ಪಣಿದ್ದೆ ಅಂತ ದೇಶ ಅಂತಲಿ ಮಾತಾಡಲ ಬರಲಿ ಬೊಂಡ ಬರಲಿ ಗೇಡ ನೀನಾದ ಏನ ಹೇಳೋದಿಲ್ಲ ನಿಖಿಲ್ನ ಹೇಳಲಿ.
1: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು ಸರ್.
1: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
2: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
1: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
2: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದ್ರೆ ಮೇಜರ್ ನ್ಯೂಟ್ರಿಯಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್, ಈ ತರದ ಪೋಷಕಾಂಶಗಳು ನಮ್ಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಗೆ ತಿಳ್ಕೊಬಹುದು.
1: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂತಹ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
2: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದ್ರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು.
1: ಹೌದು,
2: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂತ ಒಂದು ನಿರ್ಧಾರ ಮಾಡಬಹುದು.
1: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರ್, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
2: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು 1/4 kg ಅಥವಾ 1/4 kg ಅಷ್ಟು ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿ ಕೊಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ 1 ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ತರ ಒಂದು ಆಳ ಮಾಡ್ತೇವೋ ಅದೇ ತರ ಆಳ ಮಾಡಬೇಕು, ಒಂದು ಒಂದೂವರೆ ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ ಆ ಒಂದು ಅಡಿಕೆ ಮರದ್ದು. ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು, ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದ್ರು ಆಗ್ತದೆ. ಅಂದ್ರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರುತ್ತದೆ, ತಳಪದರ ಇರುತ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ ಮೂರು ನಾಲ್ಕು ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾದ ಮಿಕ್ಸ್ ಮಾಡಿದ್ಮೇಲೆ ಅದರಲ್ಲಿ ಒಂದು ನಾಲ್ಕು ಭಾಗಗಳನ್ನು ಮಾಡಬೇಕು. ಆ ನಾಲ್ಕು ಭಾಗಗಳಲ್ಲಿ ಎರಡು ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ ಎರಡು ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
1: ಸರಿ,
2: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
1: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
2: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದ್ರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತೆ ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದ್ರೆ, ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು, ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದು ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
1: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದ್ರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
2: ಅನುಕೂಲ ಇದೆ ಸರ್. ಅಂದ್ರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನ ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
1: ಉಜಿರೆ SDM ಕಾಲೇಜಿನಲ್ಲಿರುವಂತಹ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂತ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ,
2: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದ್ರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
1: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ, ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ, ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು, ಮತ್ತೆ ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
2: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದ್ರೆ ನಾವು ತುಂಬಾ ಜನರು ಮರಗಳನ್ನ ಕಡಿತಾರೆ, ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ, ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ, ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಯಾವ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
1: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
2: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಒಂದು ಅದರ ಮಾದರಿ ತೆಗಿಬೇಕಂತ ಹೇಳಿದ್ರು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
1: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
2: ಧನ್ಯವಾದಗಳು ಸರ್.
3: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
4: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
5: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
4: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
5: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
4: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
5: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
4: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
5: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
6: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ, ಅಜಾಗರೂಕ ಚಾಲನೆ ಬೇಡ.
7: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
8: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
5: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
9: ಮಾತೆರೆಗ್ಲ ಸೋಲ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.

0: ನಾತರ ನಮಸ್ಕಾರ. ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ರು ಬೇರೆಮೂಲ ಕಟ್ಟಾದ ಜತ್ತು ನಾಲ್ ಪಣಿದ್ದೆ ಅಂತ ದಸಾಯ ಮಂತ್ರಿ ನಾತರ ಲವಲಿ ಬೊಂಡ ಬರ್ಲಿ ಏನು ನಿನ್ನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಿ
1: ಆಚಾರ್ಯಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
0: ನಮಸ್ಕಾರ. ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಹದಿನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ರು ಬೇರೆಮೂಲ ಕಟ್ಟಾದ ಜತ್ತು ನಾಲ್ ಪಣಿದ್ದೆ ಅಂತ ದಸಾಯ ಮಂತ್ರಿ ನಾತರ ಲವಲಿ ಬೊಂಡ ಬರ್ಲಿ ಏನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಿ

ಹಾಯ್ ಹಲೋ ನಮಸ್ಕಾರ. ರೇಡಿಯೋ ನಿನಾದ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಕನ್ನಡ ಸಿನಿಮಾ ಗೀತೆಗಳ ಪರಂಪರೆಯನ್ನ ನೆನಪಿಸಿಕೊಳ್ಳುವ ಕಾರ್ಯಕ್ರಮ ಸಿನಿರಾಗ. ನಾನು ನಿಮ್ಮ ವಿರಾಟ್ ಪದ್ಮನ.

ಕನ್ನಡ ಸಿನಿಮಾ ಗೀತೆಗಳು ಹೊಳೆಸಿದ ಆಲೋಚನಾ ಕ್ರಮಗಳು, ಸ್ಫೂರ್ತಿಯ ನೆಲೆಗಳು ಮತ್ತು ಐತಿಹಾಸಿಕ ವಿವರಗಳು, ಬದುಕನ್ನ ಚಂದಗಾಣಿಸಿಕೊಳ್ಳಬಹುದಾದ ಸಾಧ್ಯತೆಗಳು ಈ ಗೀತೆಗಳ ಜೊತೆಗೆ ಇವೆ. ಇಂತಹ ಅಪರೂಪದ ಅಂಶಗಳನ್ನು ಚರ್ಚಿಸುವ ಕಾರ್ಯಕ್ರಮದ ಸಂಚಿಕೆಯೇ ಸಿನಿರಾಗ.

ಇದೀಗ ನಮಗೆಲ್ಲ ಹೊಸ ವರ್ಷದ ಹುಮ್ಮಸ್ಸು. ಕಳೆದ ವರ್ಷದ ಹೆಜ್ಜೆಗಳನ್ನು ನೆನಪಿಸಿಕೊಂಡು 2026 ಹೊಸ ವರ್ಷವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವ ಇರಾದೆ ಎಲ್ಲರದು. ಡಿಸೆಂಬರ್ ಬರುವ ಹೊತ್ತಿಗೆ ಪಾರ್ಟಿ, ಮೋಜು, ಮಸ್ತಿ ಅಂತ ಯೋಚಿಸುವವರು ಇದ್ದಾರೆ.

ಬೇಗ ವರ್ಷ ಕಳೀತಲ್ಲ ಅಂತ ಕೊರಗುವವರು ಇದ್ದಾರೆ. ಇನ್ನೂ ಕೆಲವರು ವರ್ಷಗಳು ಉರುಳ್ತಾ ಇರ್ತವೆ, ಕೊರಗದೆ ಮುನ್ನಡಿಬೇಕು ಅಷ್ಟೇ ಅಂತ ಆಶಾವಾದಿಯಾಗಿ ಯೋಚಿಸ್ತಾರೆ.

ಇನ್ಸ್ಟಾಗ್ರಾಮ್ ಮತ್ತಿತರ ಸೋಷಿಯಲ್ ಮೀಡಿಯಾಗಳ ಮೂಲಕ ಹೊಸ ವರ್ಷದ ರೆಸಲ್ಯೂಷನ್ ಹೇಗಿರಬೇಕು ಅಂತ ಕಿವಿಮಾತು ಹೇಳುವ ಕಂಟೆಂಟ್ ನೋಡಿ ಆ ಕ್ಷಣಕ್ಕೆ ನಿರ್ಧರಿಸಿ ಮರುದಿನವೇ ಮರೆತು ಬಿಡುವವರು ಇದ್ದಾರೆ. ದೃಢ ಸಂಕಲ್ಪದೊಂದಿಗೆ ಅಂದುಕೊಂಡಿದ್ದನ್ನ ಅಂದುಕೊಂಡ ಹಾಗೆಯೇ ಸಾಧಿಸುವುದಕ್ಕೆ ಹಿಂದೆಂದಿಗಿಂತಲೂ ಈಗ 10 ಅಡೆತಡೆಗಳಿವೆ. 20 ಶತಮಾನಗಳ ನಂತರ ಮನುಷ್ಯನ ಮೆದುಳು ವಿಕಾಸದ ಹೆಜ್ಜೆಗಳೊಂದಿಗೆ ಇದೀಗ ಸಂಕೀರ್ಣ ವರ್ತುಲದಲ್ಲಿ ಸಿಲುಕಿಕೊಂಡಿದೆ. ಇದರ ಕಾರ್ಯಕ್ಷಮತೆ ಸುಸ್ಥಿರವಾಗಿದ್ದರೆ ಮಾತ್ರ ಮನುಕುಲ ಪರಿಸರ ಉಳಿಯುತ್ತದೆ, ಇಲ್ಲದಿದ್ದರೆ ವಿನಾಶ ಕಟ್ಟಿಟ್ಟ ಬುತ್ತಿ. ಮನುಷ್ಯನ ಮೆದುಳನ್ನು ಹೀಲ್ ಮಾಡೋದಕ್ಕೆ ಸಂಗೀತ, ಕಲೆ, ಸಾಹಿತ್ಯ ಈಗ ಹಿಂದೆಂದಿಗಿಂತಲೂ ರಿಜುವಿನೇಟೆಡ್ ರೂಪಗಳಲ್ಲಿ ರೀಎಸ್ಟಾಬ್ಲಿಷ್ ಆಗಬೇಕಿದೆ. ಈ ದೃಷ್ಟಿಯಿಂದ ನೋಡಿದರೆ ನಮ್ಮ ಭಾರತದ ಸಿನಿಮಾ ಗೀತೆಗಳು ಆಲಿಸುವಿಕೆಯ ಅನುಭವದ ಜೊತೆಗೆ ಮೆದುಳಿನ ಕಾರ್ಯವೈಖರಿಯನ್ನು ಸಕಾರಾತ್ಮಕವಾಗಿ ರೂಪಿಸಿವೆ ಎನ್ನಬಹುದು.

0: ಒಂದು ಬುರುಡೆಯಲ್ಲಿರುವ ಮೆದುಳು ಬೆಳವಣಿಗೆಯನ್ನು ಕರುಣಿಸುತ್ತದೆ, ವಿನಾಶಕ್ಕೂ ಕಾರಣವಾಗುತ್ತದೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಂಡರೆ ಮಾತ್ರ ಹೊಸ ಕಾಲ ಸಮಸ್ತ ಮನುಕುಲಕ್ಕೆ ಒಳಿತಿನ ಮಾದರಿಗಳನ್ನ ಕೊಡುಗೆಗಳನ್ನಾಗಿ ಕೊಡುವಂತ ವೇದಿಕೆಯಾಗುತ್ತದೆ. ಇಲ್ಲದಿದ್ದರೆ ಇಡೀ ಮನುಕುಲ ಮಾತ್ರವಲ್ಲ ವಿಶ್ವವನ್ನ ವಿನಾಶದ ಅಂಚಿಗೆ ತಳ್ಳಿಬಿಡುತ್ತದೆ. ಈ ಸೂಕ್ಷ್ಮವನ್ನ ನಾವು ಅರಿತುಕೊಳ್ಬೇಕು. ಇದೆಲ್ಲ ಯಾಕೆ ಚರ್ಚೆ ಮಾಡಬೇಕು ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಯಾಕೆ ಯೋಚಿಸಬೇಕು ಅಂದ್ರೆ, ಕಳೆದ 2 ವರ್ಷಗಳ ಅವಧಿಯಲ್ಲಿ ಮನುಷ್ಯನ ಮೆದುಳನ್ನ ಹೈರಾಣಾಗಿಸಿರುವಂತ ಅನೇಕ ಬಗೆಯ ಬಿಕ್ಕಟ್ಟುಗಳು ರೂಪುಗೊಂಡಿವೆ. ಇವುಗಳನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ, ಆ ಬಿಕ್ಕಟ್ಟಿನ ಮೂಲ ಕಾರಣಗಳನ್ನು ನಾವು ಅರ್ಥ ಮಾಡಿಕೊಳ್ಳದಿದ್ದರೆ ಮುಂದಿನ ವರ್ಷಗಳು ಇನ್ನಷ್ಟು ಸವಾಲಿನದ್ದಾಗುತ್ತವೆ ಅನ್ನುವ ಸತ್ಯವನ್ನು ನಾವು ಕಂಡುಕೊಳ್ಳಬೇಕಾಗ್ತದೆ. ಇಲ್ಲದಿದ್ದರೆ ಮನುಷ್ಯ ಲೋಕ ಹಲವು ತಲ್ಲಣಗಳನ್ನು ಎದುರಿಸಬೇಕಾಗತ್ತೆ. ಇತ್ತೀಚೆಗೆ ಹೊಸ ವರ್ಷದ ಆರಂಭದಲ್ಲಿ ಫ್ರಂಟ್ಲೈನ್ ಎನ್ನುವ ಇಂಗ್ಲಿಷ್ ನಿಯತಕಾಲಿಕ ಅದಲ್ಲಿ ಪ್ರಕಟವಾಗಿರುವ ಒಂದು ಸಂಪಾದಕೀಯ ಮಹತ್ವಪೂರ್ಣ ಆಲೋಚನೆಯನ್ನ ದಾಟಿಸಿದೆ. ಆ ಸಂಪಾದಕರು 2 ಮಹತ್ವದ ಫೆನೊಮನಾನ್ಗಳನ್ನ ಪರಿಚಯಿಸಿದ್ದಾರೆ. ಒಂದು ಬ್ರೈನ್ ರಾಟ್ ಅನ್ನುವಂಥ ಪದ, ಇನ್ನೊಂದು ರೇಜ್ ಬೇಟಿಂಗ್ ಅನ್ನುವಂಥ ಪದ. 2024ರಲ್ಲಿ ಆಕ್ಸ್ಫರ್ಡ್ ವರ್ಲ್ಡ್ ವ್ಯಾಪ್ತಿಯಲ್ಲಿ ಈ ಬ್ರೈನ್ ರಾಟಿಂಗ್ ಅನ್ನುವಂಥ ಪದ ಉಲ್ಲೇಖ ಆಯಿತು. 2025ರಲ್ಲಿ ರೇಜ್ ಬೇಟಿಂಗ್ ಅನ್ನುವಂಥ ಪದದ ಉಲ್ಲೇಖ ಆಯಿತು. ಇವೆರಡು ಪದಗಳು ಏನನ್ನ ಸೂಚಿಸ್ತವೆ ಅಂತಂದ್ರೆ, ಮನುಷ್ಯನ ಮೆದುಳಿನ ಕಾರ್ಯಕ್ಷಮತೆ ಕ್ರಮೇಣ ತನ್ನ ಗುಣಮಟ್ಟವನ್ನ ಕಳೆದುಕೊಳ್ತಾ ಇರೋದನ್ನ ಇವೆರಡು ಪದಗಳು ಸೂಚಿಸ್ತವೆ. ಏನು ಹಾಗಾದ್ರೆ ಬ್ರೈನ್ ರಾಟಿಂಗ್ ಅಂದ್ರೇನು, ರೇಜ್ ಬೇಟಿಂಗ್ ಅಂದ್ರೇನು? ಬ್ರೈನ್ ರಾಟ್ ಅನ್ನುವಂಥ ಪದ ಇಂಟರ್ನೆಟ್ ಪಾರಿಭಾಷಿಕ ಪದ. ಅದು ಅಂದ್ರೆ ಹೆಚ್ಚುವರಿ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಕಂಟೆಂಟ್ಗಳನ್ನು ನೋಡೋದು, ಅಲ್ಲದೆ ಕಡಿಮೆ ಗುಣಮಟ್ಟದ ಡಿಜಿಟಲ್ ಕಂಟೆಂಟ್ಗಳನ್ನು ನೋಡ್ತಾ ನೋಡ್ತಾ ತಾರ್ಕಿಕವಾಗಿ ಯೋಚಿಸುವ ಸಾಮರ್ಥ್ಯವನ್ನೇ ಕಳೆದುಕೊಳ್ಳುವುದನ್ನು ಬ್ರೈನ್ ರಾಟಿಂಗ್ ಪದ ಸೂಚಿಸುತ್ತೆ. ಅಂದರೆ ಇದರಿಂದ ಏನಾಗುತ್ತೆ ಪರಿಣಾಮ ಏನಂತಂದರೆ, ನೀವು ಡಿಜಿಟಲ್ ಕಂಟೆಂಟ್ಗಳನ್ನು ಅಂದರೆ 2007ರ ನಂತರ ಬಂದಂಥ ಒಂದು ಟ್ರೆಂಡ್ ಇದೆಯಲ್ಲ, ಅಂದರೆ ಸ್ಮಾರ್ಟ್ ಫೋನ್ಗಳ ರೆವಲ್ಯೂಷನ್ ಆಯ್ತಲ್ಲ, ಅದಾದ ನಂತರ ಏನಾಯ್ತು ಅಂತಂದರೆ ಕ್ರಮೇಣ ಒಂದು ಪೀಳಿಗೆಯನ್ನು ಆ ಪೀಳಿಗೆಯ ಆಲೋಚಿಸುವ ಶಕ್ತಿಯನ್ನೇ ಕುಂದಿಸುವ ಹಾಗೆ ಕುಂದಿಸುತ್ತಾ ಒಂದು ಮಾನಸಿಕ ಆಯಾಸವನ್ನು ಉಂಟಾಗುವ ಹಾಗೆ ಕಂಟೆಂಟ್ಗಳನ್ನು ಕೊಡಮಾಡುವ ಟ್ರೆಂಡ್ ಶುರುವಾಯ್ತಲ್ಲ, ಆ ಟ್ರೆಂಡನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಈ ಇಂಟರ್ನೆಟ್ ಪರಿಭಾಷೆ ಬ್ರೈನ್ ರಾಟಿಂಗ್ ಅಂತ ಪದ ಬಳಕೆ ಆಗುತ್ತೆ. ಇನ್ನೊಂದು ಪದ ರೇಜ್ ಬೇಟಿಂಗ್ ಅನ್ನುವಂಥದ್ದು, ಇದು ಪ್ಯಾರಾಸೋಷಿಯಲ್ ಟರ್ಮ್. ಇದು ಅಂದರೆ ಒಂದು ಇನ್ಫ್ಲೇಮೇಟರಿ ಪೋಸ್ಟ್ಗಳನ್ನು ಇನ್ಸ್ಟಾಗ್ರಾಮ್ ಮುಖಾಂತರ, ಫೇಸ್ಬುಕ್ನ ಮುಖಾಂತರ, ಅಂದರೆ ಮೊಬೈಲ್ಗಳ ಮುಖಾಂತರ ದಾಟಿಕೊಳ್ಳುವ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿದಾವಲ್ಲ ಅವುಗಳ ಮುಖಾಂತರ ಒಂದು ವಿವಾದಾತ್ಮಕ ಅಭಿಪ್ರಾಯಗಳನ್ನು ದಾಟಿಸೋದು, ದಾರಿ ತಪ್ಪಿಸುವ ಶೀರ್ಷಿಕೆಗಳನ್ನು ಕೊಡುವಂಥದ್ದು, ಮತ್ತು ಇನ್ಫ್ಲಮೇಟರಿ ಅಂದರೆ ಪ್ರಚೋದನಾತ್ಮಕ ಪೋಸ್ಟ್ಗಳನ್ನು ಕೊಟ್ಟು ಒಂದು ಮಾನಸಿಕ ಆನಂದವನ್ನು ಪಡಿತಾ ಇರುವಂಥ ಒಂದು ಟ್ರೆಂಡನ್ನು ಸೂಚಿಸೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇಲ್ಲಿ ಸುಳ್ಳುಗಳು ವಿಜೃಂಭಿಸ್ತವೆ, ಆಮೇಲೆ ಕೆಟ್ಟದ್ದು ವಿಜೃಂಭಿಸುತ್ತೆ, ಕೆಟ್ಟತನದ ವಿವರಗಳನ್ನೇ ನೋಡುವ ಕುತೂಹಲ ಹೆಚ್ಚಾಗುತ್ತೆ, ಕೆಟ್ಟದ್ದೇ ಇಂಪಾರ್ಟೆಂಟ್ ಅಂತ ಅನ್ನಿಸುವ ಹಾಗೆ ಆ ಕಂಟೆಂಟ್ಗಳು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸುವ ಹಾಗೆ ಡಿನೋಟ್ ಮಾಡೋದಕ್ಕೆ ರೇಜ್ ಬೇಟಿಂಗ್ ಅಂತ ಕರೀತಾರೆ. ಇವೆರಡೂ ಸೂಚಕ ಪದಗಳು ನಮ್ಮನ್ನ ಎಚ್ಚರಿಸುವಂಥ ಪದಗಳಾಗಿಯೂ ಕೂಡ ಮುಖ್ಯ ಅಂತ ಅನ್ನಿಸ್ತವೆ. ಯಾಕೆಂತಂದರೆ ನಾವು ಎಚ್ಚೆತ್ತುಕೊಳ್ಳದೇ ಇದ್ದರೆ ಹೊಸ ಪೀಳಿಗೆಯ ಆಲೋಚಿಸುವ ಸಾಮರ್ಥ್ಯವನ್ನೇ ನಾವು ಕಳೆಗುಂದಿಸಿಬಿಡ್ತೀವಿ ಅಂತ ಅನ್ಸುತ್ತೆ. ಹಾಗಾಗಿ ನನಗೆ ಈ ಸಂಚಿಕೆಯಲ್ಲಿ ಮೆದುಳನ್ನು ಕೇಂದ್ರೀಕರಿಸಿಕೊಂಡೇ ವಿಸ್ತೃತವಾಗಿ ಯಾಕೆ ಚರ್ಚೆ ಮಾಡ್ತಿದ್ದೀನಿ ಅಂತಂದರೆ, ಹೊಸ ವರ್ಷ ತುಂಬ ಭಿನ್ನವಾಗಬೇಕಾದ್ರೆ, ಹೊಸ ವರ್ಷದ ಕಾಲ ಸಮೃದ್ಧಿಯ ಜೊತೆಗೆ ಇರಬೇಕು ಅನ್ನೋದಾದರೆ, ಅಥವಾ ಯಾವುದೇ ಅವಘಡಗಳು ಮನುಷ್ಯ ನಿರ್ಮಿತ ಅವಘಡಗಳು ಸಂಭವಿಸಬಾರದು ಅಂತಂದರೆ ಮೆದುಳನ್ನು ಸುಸ್ಥಿರವಾಗಿ ಇಟ್ಟುಕೊಳ್ಳಬೇಕಾಗಿರುವಂಥದ್ದು ಮನುಕುಲದ ಜವಾಬ್ದಾರಿ. ಅಂದರೆ ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ನನ್ನ ಒಳಗಿನ ಬುದ್ಧಿ ಮತ್ತು ವಿವೇಕವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಒಂದು ಅನಿವಾರ್ಯತೆ ಈಗ ಇದೆ ಅನ್ನೋದನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವಿ ಅಷ್ಟು ಒಳ್ಳೆಯದು ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಹೊಸ ವರ್ಷವನ್ನು ರಿಜುವನೇಟ್ ಮಾಡಿಕೊಳ್ಳುವಂಥ ಬಹಳ ಉನ್ನತ ಹಾದಿ ಯಾವುದು ಅಂತಂದರೆ, ತಂತ್ರಜ್ಞಾನದ ಜೊತೆಗೆ ಒಂದು ಸಮಾನ ದೂರವನ್ನು ಕಾಯ್ದುಕೊಂಡು ಬುದ್ಧಿ ವಿವೇಕ ಇವೆರಡನ್ನು ಜಾಗೃತಗೊಳಿಸಿಕೊಂಡು ಮನುಕುಲದ ಒಳಿತಿಗೆ ಅದರ ಜೊತೆಗೆ ಪ್ರಾಕೃತಿಕ ಒಳಿತಿಗೆ ಬೇಕಾಗಿರುವಂತಹ ನೈಸರ್ಗಿಕ ಒಳಿತಿಗೆ ಬೇಕಾಗಿರುವಂತಹ ಮಾಡ್ಯೂಲ್ಗಳನ್ನು ನಾವು ಹೊಸ ಮಾಧ್ಯಮಗಳ ಮುಖಾಂತರನೇ ರೂಪಿಸಿಕೊಳ್ಳಬೇಕಾಗಿದೆ. ಹಳೆಯ ಮಾದರಿಗಳನ್ನು ರಿಎಸ್ಟಾಬ್ಲಿಷ್ ಮಾಡೋದ್ರ ಮುಖಾಂತರ ಅಂತ ಸಂದರ್ಭದಲ್ಲಿ ನಮಗೆ ಮುಖ್ಯ ಆಗೋದು ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆಯ ಶ್ರೇಷ್ಠತೆಯ ಮಾದರಿಗಳು. ಸೊ ಹಾಗಾಗಿ ನಮಗೆ ಭಾರತೀಯ ಚಲನಚಿತ್ರ ಸಂಗೀತವನ್ನು ನೀವು ನೋಡೋದಾದರೆ ಅತ್ಯಂತ ಮೈನ್ಯೂಟ್ ಆಗಿರುವಂಥ ಮಹತ್ವದ ಆಲೋಚನೆಗಳನ್ನು ದಾಟಿಸಿವೆ ಭಾರತೀಯ ಚಲನಚಿತ್ರ ಸಂಗೀತ ಮತ್ತು ಭಾರತೀಯ ಚಲನಚಿತ್ರ ಗೀತೆಗಳು. ಅಂಥ ಮಹತ್ವದ ಕೊಡುಗೆಗಳನ್ನು ಪೀಳಿಗೆಗಳಿಂದ ಪೀಳಿಗೆಗೆ ದಾಟಿಸಿವೆ. ನಿಮಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಅಂತಂದರೆ ಮೆದುಳಿನ ಕುರಿತಾಗಿಯೇ ಭಾರತೀಯ ಚಲನಚಿತ್ರ ವಲಯದಲ್ಲಿ ಆದ ಅಪರೂಪದ ಒಂದು ಪ್ರಯೋಗದ ಬಗ್ಗೆ ನಾನು ಈ ಸಂಚಿಕೆ ಮುಖಾಂತರ ಹೇಳಬೇಕು ಅಂತ ಅಂದ್ಕೊಂಡೆ. ಅದು ಕನ್ನಡದಲ್ಲಿ ಈ ಥರದ ಒಂದು ಮಹತ್ವದ ಪ್ರಯೋಗ ಆಯಿತು ಅನ್ನೋದು ಒಂದು ವಿಶೇಷ ಸಂಗತಿ. 1991 ಬಿಡುಗಡೆಯಾದ ರಾಮಾಚಾರಿ ಅಂತ ಒಂದು ಸಿನಿಮಾ, ಆ ರಾಮಾಚಾರಿ ಸಿನಿಮಾಕ್ಕೆ ಗೀತೆಯನ್ನು ರಚಿಸಿದವರು ಮತ್ತು ಸಂಗೀತವನ್ನು ಸಂಯೋಜಿಸಿದವರು ಹಂಸಲೇಖ ಅವರು. ಆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದ ಒಂದು ಗೀತೆ ಮೆದುಳಿಗೆ ಸಂಬಂಧಪಟ್ಟದ್ದಾಗಿದೆ.
1: ಬುರುಡೇ ಬುರುಡೇ ಬುರುಡೇ ಬುರುಡೇ
0: ಎಷ್ಟು ಪ್ರಬುದ್ಧವಾಗಿದೆ ಅಂತಂದ್ರೆ ನಮ್ಮ ಹಳೆಯ ಕಾಲದ ಶ್ರೇಷ್ಠ ಕಾಣಿಕೆಗಳನ್ನ ನೆನಪಿಸಿಕೊಳ್ಳುವಂತ ಮಾದರಿ ಗೀತೆಯೂ ಆಗಿದೆ. ಆ ಶ್ರೇಷ್ಠ ಮಾದರಿಯನ್ನ ಹೇಗೆ ವರ್ತಮಾನದಲ್ಲಿ ಅನ್ವಯಿಸಿಕೊಳ್ಳಬೇಕು ಅನ್ನುವಂಥ ಚಿಂತನೆಯನ್ನು ದಾಟಿಸುತ್ತೆ. ನಾನು ಈಗ ಎರಡು ಟರ್ಮ್ಗಳನ್ನು ಹೇಳಿದ್ನಲ್ಲ, ಬ್ರೈನ್ ರಾಟಿಂಗ್ ಅಂತ, ಅಂದರೆ ಮಾನಸಿಕ ಆಯಾಸವನ್ನು ಉಂಟು ಮಾಡಬಲ್ಲಂಥ ಕಂಟೆಂಟ್ಗಳು ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸಿಬಿಡ್ತವೆ. ಆ ಬ್ರೈನ್ ರಾಟಿಂಗ್ ಪ್ರಾಸೆಸ್ಸೇ ಆಗಿರ್ತದಲ್ಲ, ಹಾಗಾಗದ ಹಾಗೆ ಎಚ್ಚರ ವಹಿಸುವಂಥ ಒಂದು ಪ್ರಜ್ಞೆಯನ್ನು ಮೂಡಿಸುವಂಥ ಕೆಲಸವನ್ನು ನಮ್ಮ ಭಾರತೀಯ ಚಲನಚಿತ್ರ ಗೀತೆಗಳು ತುಂಬ ಶ್ರದ್ಧೆಯಿಂದ ನಿರ್ವಹಿಸಿವೆ. ಅದರಲ್ಲಿ ಈ ಗೀತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈಗ ಪ್ರಸ್ತಾಪ ಮಾಡ್ತಾ ಇರುವಂಥ ಗೀತೆ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿ ಬಂದಂಥ ಗೀತೆ. ಹಾಗೆಯೇ ರೇಜ್ ಬೇಟಿಂಗ್ ಅಂತ ಏನಂದರೆ ಕೆಟ್ಟದ್ದನ್ನು ಯೋಚಿಸಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು, ಸುಳ್ಳಿನ ಜೊತೆಗೆ ಗುರುತಿಸಿಕೊಂಡು ಜಗತ್ತಿಗೆ ಕಂಟಕಪ್ರಾಯವಾಗುವಂಥ ಮನಸ್ಥಿತಿಯನ್ನು ಮೀರಿ ನಾವು ಉದಾತ್ತತೆಯ ತತ್ವಗಳ ಜೊತೆಗೆ ನಮ್ಮನ್ನು ನಾವು ಅಲೈನ್ ಮಾಡಬೇಕು ಅನ್ನುವಂಥ ತತ್ವವನ್ನು ಧ್ವನಿಸುವ ಗೀತೆ ಆ ರಾಮಾಚಾರಿ ಸಿನಿಮಾದಲ್ಲಿತ್ತು. ಅಂದರೆ ಇವಾಗ ತುಂಬ ಇನ್ಫ್ಲಮೇಟರಿ ಪೋಸ್ಟ್ಗಳನ್ನು ಹಾಕಿ ಪ್ರಚೋದಿಸಿ ನಾನು ತುಂಬ ಆಕ್ರೋಶಭರಿತನಾಗಿರುವಂತೆ ನೋಡಿಕೊಳ್ಳುವಂಥ ವಿಚಿತ್ರ ಡಿಜಿಟಲ್ ಕಂಟೆಂಟ್ಗಳಿದಾವಲ್ಲ, ರೇಜ್ ಬೇಟಿಂಗ್ ಪ್ರಾಸೆಸ್ ಇದೆಯಲ್ಲ, ಆ ಪ್ರಾಸೆಸ್ಸನ್ನು ನಿರಾಕರಿಸಿ ಅದರಿಂದ ದೂರ ಉಳಿದು ನನ್ನನ್ನು ನಾನು ಕಟ್ಟಿಕೊಳ್ಳುವ, ನನ್ನನ್ನು ನಾನು ಬುದ್ಧಿಪೂರ್ವಕವಾಗಿ ವಿವೇಚನಾತ್ಮಕವಾಗಿ ಕಟ್ಟಿಕೊಳ್ಳುವ ಬಗೆಯನ್ನು ಹೇಳಿಕೊಡುವ ಪದ್ಯವಾಗಿ ರಾಮಾಚಾರಿ ಸಿನಿಮಾದಲ್ಲಿ ಮೂಡಿಬಂದ ಹಂಸಲೇಖ ಅವರ ಗೀತೆ ನನಗೆ ಮುಖ್ಯ ಅಂತ ಅನಿಸುತ್ತೆ. ಆ ಗೀತೆಯ ಹೆಸರು ಬುರುಡೆ ಬುರುಡೆ ಅಂತ ಒಂದು ಸಾಂಗ್ ಅದು. ಆ ಬುರುಡೆ ಬುರುಡೆ ಸಾಂಗ್ ಹೇಗೆ ಶುರುವಾಗುತ್ತೆ ಅಂತಂದರೆ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನ ಜೊತೆಗೆ ಆ ಪದ್ಯ ಶುರುವಾಗುತ್ತೆ.

0: ಆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಏನನ್ನು ಕನ್ವೆ ಮಾಡ್ತದೆ ಅಂತಂದರೆ, ಬುರುಡೆ ಮತ್ತು ಮೆದುಳಿನ ಸಂವಾದಾತ್ಮಕ ಸ್ವರೂಪ ಹೇಗಿರಬಲ್ಲದು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡತ್ತೆ.
1: ಮೆಲ್ಲಗಬಿಡಿಯ ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೇ ಹಿಂಗೆ. ಬುರುಡೆ ಬುರುಡೆ ಬುರುಡೆ ಬುರುಡೆ
0: ಹಾಗೆ ಎಸ್ಟಾಬ್ಲಿಷ್ ಮಾಡಿ ಪಲ್ಲವಿಯ ಒಂದು ಧ್ವನಿ ಕೇಳಿ ಬರ್ತದೆ. ಅಂದ್ರೆ ಮನು ಮತ್ತು ಚಿತ್ರ ಹಾಡಿದ ಪದ್ಯ ಅದು. ಮನು ಮತ್ತು ಚಿತ್ರ ಅವರು ಆ ಜುಗಲ್ಬಂದಿ ಅಂದ್ರೆ ಪ್ರಶ್ನೋತ್ತರ ರೂಪದ ದನಿಯೊಂದಿಗೆ ಇಡೀ ಗೀತೆ ಅನಾವರಣಗೊಳ್ಳುತ್ತದೆ. ಹಾಗಾಗಿ ಒಂದು ಪ್ರಶ್ನೆ ಇರುತ್ತೆ, ಇನ್ನೊಂದು ಉತ್ತರ ಇರ್ತದೆ. ಅಂದ್ರೆ ನಮ್ಮ ಜನಪದ ಪರಂಪರೆಯ ಒಳಗೆ ಇರುವಂತ ಒಂದು ಒಗಟಿನ ಮಾದರಿಯನ್ನ ಹಂಸಲೇಖ ತುಂಬಾ ಮೌಲಿಕವಾಗಿ ಎತ್ತಿಕೊಂಡು ಅದನ್ನ ಜನಪದೀಯವಾಗಿ ದಾಟಿಸ್ತಾರೆ ಸಂಗೀತಾತ್ಮಕವಾಗಿ. ನನಗೆ ಆ ಕಾರಣಕ್ಕಾಗಿ ಮೆದುಳು ಮತ್ತು ಬುರುಡೆ ಇವೆರಡನ್ನ ಸಂಯೋಜನಾತ್ಮಕ ರೂಪಕವಾಗಿ ಪ್ರೆಸೆಂಟ್ ಮಾಡಿದಂತ ಅಗ್ರಗಣ್ಯ ಗೀತೆ. ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿನೇ ಈ ಪ್ರಯೋಗ ಆಗಲಿಲ್ಲ ಅಂತ ಅನ್ಸುತ್ತೆ. ಅಂದರೆ ಏಕಕಾಲದಲ್ಲಿ ನಮಗೆ ಹಳೆಯ ಪರಂಪರೆಯ ಒಳಗಿನ ವಿರಾಟ್ ಕಥನಗಳಾಗಿರುವಂಥ ರಾಮಾಯಣ ಮತ್ತು ಮಹಾಭಾರತದ ಎಳೆಗಳು ಪರಿಚಯ ಆಗ್ತವೆ. ಅದರ ಜೊತೆಗೆ ವರ್ತಮಾನವನ್ನು ನಾವು ಹೆಂಗೆ ನೋಡಬೇಕು ಅನ್ನೋದು ಪರಿಚಯ ಆಗತ್ತೆ. ಇದೆಲ್ಲದಕ್ಕೆ ಮುನ್ನುಡಿಯಾಗಿ ಪಲ್ಲವಿಯ ಸಾಲುಗಳು ತುಂಬ ಭಿನ್ನವಾಗಿ ಕೇಳಿ ಬರ್ತವೆ. ನೋಡಿ, ಅವರು ಹೇಗೆ ಹಂಸಲೇಖ ಅವರು ಪಲ್ಲವಿಯ ಸಾಲುಗಳನ್ನು ಕಟ್ಟಿದ್ದಾರೆ ಅಂದರೆ, ತಾರಕ ಸ್ವರದಲ್ಲಿ ಅಂದರೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಆದ ತಕ್ಷಣವೇ ಅಂದರೆ ಆರಂಭದ ಎಸ್ಟಾಬ್ಲಿಷಿಂಗ್ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬಂದು ಹಾಡು ಆರಂಭ ಆಗುವ ಕಾಲಕ್ಕೆ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ ಬರ್ತದಲ್ಲ, ಅಂದರೆ ಬುರುಡೆ ಮತ್ತು ಮೆದುಳಿನ ಶಕ್ತಿಯನ್ನು ಪರಿಚಯ ಮಾಡುವ ಹಾಗೇನೆ ಆ ರಿದಮಿಕ್ ಪ್ರೆಸೆಂಟೇಷನ್ ಬರುತ್ತೆ. ಅದಾದ ನಂತರನೇ ತಾರಕ ಸ್ವರದಲ್ಲಿ ಕೇಳಿ ಬರುವಂಥ ಸಾಲುಗಳು ಯಾವುದಂದ್ರೆ ಬುರುಡೆ ಬುರುಡೆ ಅಂತ.

ಇದು ಎಷ್ಟು ಧ್ವನಿಪೂರ್ಣವಾಗಿದೆ ಅಂತಂದ್ರೆ, ನಾನು ಆಗ್ಲೇ ಬೆಳೆಸಿದ್ನಲ್ಲ, ಮಾನಸಿಕ ಆಯಾಸವನ್ನ ಹೆಚ್ಚು ಮಾಡುವಂತ ಇಂಟರ್ನೆಟ್ ಕಂಟೆಂಟ್ಗಳು ನಮ್ಮ ಬೌದ್ಧಿಕ ಸಾಮರ್ಥ್ಯವನ್ನೇ ಕಳೆಗುಂದಿಸ್ತವೆ ಅನ್ನುವುದನ್ನು ಸೂಚಿಸುವ ಬ್ರೈನ್ ರಾಟಿಂಗ್ ಪ್ರಾಸೆಸ್, ಮತ್ತು ಆನ್ಲೈನ್ ಕಂಟೆಂಟ್ನ ಮುಖಾಂತರ ನಮ್ಮನ್ನು ಆಕ್ರೋಶಭರಿತರನ್ನಾಗಿಸುವ, ನೆಗೆಟಿವಿಟಿಯನ್ನೇ ಕಾಡಿಸಿಕೊಳ್ಳುವ ಹಾಗೆ ಒಂದು ಒತ್ತಡವನ್ನು ಹಾಕುವ ರೇಜ್ ಬೇಟಿಂಗ್ ಕಂಟೆಂಟ್ಗಳ ಯುಗದಲ್ಲಿ ಈ ಹಂಸಲೇಖ ಬರೆದ ಈ ಪದ್ಯ ಬುರುಡೆ ಬುರುಡೆ ಪದ್ಯ ಇದೆಯಲ್ಲ, ನನಗೆ ಅದು ತುಂಬ ಮಹತ್ವದ ಗೀತೆ ಅಂತ ಅನಿಸುತ್ತೆ. ಅಂದರೆ ನಾನು ನನ್ನ ಮೆದುಳನ್ನು ಸುಸ್ಥಿರವಾಗಿ ಇರಿಸಿಕೊಳ್ಳೋದು ಹೇಗೆ ಅಂತ ನಿರ್ಣಯಿಸೋದಕ್ಕೆ ಒಂದು ರಂಜನಾತ್ಮಕವಾಗಿರುವಂಥ ಪ್ರೇರಣೆ ನೀಡುತ್ತದೆ ಈ ಪದ್ಯ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಈ ಪಲ್ಲವಿಯ ಸಾಲುಗಳು ಇಂಪಾರ್ಟೆಂಟ್ ಅಂತ ಅನಿಸ್ತವೆ. ಯಾಕೆ ಮುಖ್ಯ ಆಗ್ತದೆ ಅಂತಂದರೆ, ಎಲ್ಲರ ಬುರುಡೆಯಲ್ಲಿ ಒಂದೇ ಮೆದುಳಿದೆ, ಆದರೆ ಬುದ್ಧಿ ಇಲ್ಲ, ಇದ್ದರೂ ಅದು ಪರರಿಗೆ ಹೊಂದೋದಿಲ್ಲ. ಒಂದು ಬುರುಡೆ ಬುರುಡೆ ಬಿಡ್ತದೆ ಅಂದರೆ ಸುಳ್ಳು ಹೇಳ್ತದೆ, ಇನ್ನೊಂದು ಬುರುಡೆ ತರಲೆ ಮಾಡ್ತದೆ ಅಂದರೆ ಕಂಟಕಪ್ರಾಯ, ಅಂದರೆ ಉಳಿದವ್ರಿಗೆ ತೊಂದರೆ ಕೊಡ್ತಿರ್ತದೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಮೆದುಳಿದ್ದರೂ ಕೂಡ ತಿರುಳೇ ಇಲ್ಲ ಅನ್ನುವಂಥದ್ದನ್ನು ತುಂಬ ಜನಪದೀಯ ಧಾಟಿಯಲ್ಲಿ ಹೇಳುವಂಥ ಪದ್ಯ ಅದು. ಇವತ್ತಿಗೂ ಕೂಡ ಮುಖ್ಯ ಅಂತ ಅನಿಸುತ್ತೆ, ಯಾಕೆಂದರೆ ನಾವು ಇಂಟರ್ನೆಟ್ ಕಂಟೆಂಟ್ನ ಮುಖಾಂತರ ವಿವೇಕವನ್ನು ಬುದ್ಧಿಯನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲವನ್ನ ಒಂದು ಬಗೆಯ ಡಿಪೆಂಡೆನ್ಸಿಯ ಮೋಹದಲ್ಲಿ, ಟೆಕ್ನಾಲಜಿಯ ಡಿಪೆಂಡೆನ್ಸಿಯ ಅಂದರೆ ಓವರ್ ಡಿಪೆಂಡೆನ್ಸಿಯ ಭರದಲ್ಲಿ ನಮ್ಮತನವನ್ನು ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಈ ಪದ್ಯ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯ ಶ್ರೇಷ್ಠತೆಯನ್ನು ಪರಿಚಯಿಸುತ್ತೆ. ನಂತರದ ಚರಣಗಳಿದಾವಲ್ಲ, ಎರಡು ಚರಣಗಳಿದ್ದಾವೆ ಈ ಹಾಡಲ್ಲಿ. ಆ ಎರಡು ಚರಣಗಳು ಏನು ಹೇಳ್ತವೆ ಅಂತಂದರೆ, ನಾವು ಹೇಗೆ ವರ್ತಮಾನವನ್ನು ಸುಂದರಗೊಳಿಸಿಕೊಳ್ಳಬೇಕು, ಈ ಎಲ್ಲ ಪ್ರಭಾವಗಳ

ಆಗುತ್ತೆ ಅಂತಂದ್ರೆ ಅದು ಎಷ್ಟು ರಿದಮಿಕ್ ಆಗಿದೆ ಅಂತಂದ್ರೆ ಒಪ್ಪಿಸುವ ರೀತಿಯಲ್ಲಿದೆ. ಅಂದ್ರೆ ಆ ಒಗಟಿನ ಪ್ರಶ್ನೋತ್ತರ ಮಾದರಿಯ ಝಲಕ್ಕಿದೆ. ಅದು ನಮಗೆ ಹೇಗೆ ಒಪ್ಪಿಸುತ್ತೆ ಅಂತಂದ್ರೆ ಮಹಾಕಾವ್ಯಗಳ ತಿರುಳನ್ನು ನೀನು ಹೀಗೆ ನೋಡು ಅಂತ. ಈಗಾಗಲೇ ಆಗಿ ಹೋದ ಪೌರಾಣಿಕ ಪಾತ್ರಗಳಿದಾವಲ್ಲ, ಕಾಲ್ಪನಿಕ ಪಾತ್ರಗಳಿದಾವಲ್ಲ, ನಾವು ಬೌದ್ಧಿಕವಾಗಿ ಇನ್ನಷ್ಟು ಪ್ರಬುದ್ಧರಾಗುವುದಕ್ಕೆ, ವಿವೇಚನಾತ್ಮಕವಾಗಿ ಯೋಚಿಸೋದಕ್ಕೆ ಬಳಸಿಕೊಳ್ಳಬೇಕು ಅನ್ನುವಂಥ ಒಂದು ಗೈಡೆನ್ಸು ಆ ಸಾಲುಗಳ ಮುಖಾಂತರ ಸಿಗುತ್ತೆ. ನೋಡಿ ಅದು ಹೇಗೆ ಶುರುವಾಗತ್ತಂದ್ರೆ,

0: ಗುರುಡೇ.
1: ಮ್ಯೂಸಿಕಲ್ ರಿದಮ್ನ ಧಾಟಿಯೊಂದಿಗೆ ಇನ್ನೊಂದು ಧ್ವನಿ ಕೇಳಿ ಬರೋದೇನೆಂದರೆ, ಸೋತ ಧರ್ಮ ರಾಯನು ಶಂಕೆಗೊಂಡ ರಾಮನು, ಅವರು ಹಾಗೆ ಮಾಡಲು ರಾಜ್ಯಕಾರಣ ಲೋಕಕಾರಣ ಅಂತ ಒಂದು ತಾತ್ವಿಕತೆಯ ಎತ್ತರವನ್ನು ಆ ಚರಣ ಪಡೆದು ಬಿಡುತ್ತದೆ. ನನಗೆ ಹಂಗಾಗಿನೇ ನನಗೆ ಅದು ರಾಮಾಯಣ ಮತ್ತು ಮಹಾಭಾರತ ಇವೆರಡು ಒಂದಾಗಿ ಹೊಸ ಕಾಲವನ್ನು ಪ್ರಭಾವಿಸದಿದೆಯಲ್ಲ, ಇದು ತುಂಬ ರೇರೆಸ್ಟ್ ಆಫ್ ದ ರೇರ್ ಸಿನಿಮಾ ಗೀತೆಯ ಪ್ರಯೋಗವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ನನ್ನದಾಗ್ಲೇ ಹೇಳಿದ ಹಾಗೇ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕಲ್ ರಿದಮ್ನೊಂದಿಗೆ ಶುರುವಾಗಿರುವಂಥ ಪಲ್ಲವಿಯ ಸಾಲುಗಳೊಳಗಿನ ಅರ್ಥಪೂರ್ಣ ಆಲೋಚನಾ ಕ್ರಮ ಮೊದಲ ಚರಣದ ಮುಖಾಂತರ ಸ್ಪಷ್ಟವಾಗಿ ಅನಾವರಣಗೊಳ್ಳುತ್ತದೆ. ಆಮೇಲೆ ವಾದ್ಯ ಸಂಗೀತದ ಹಿನ್ನೆಲೆ ಎಷ್ಟು ಚೆನ್ನಾಗಿ ಸಂಯೋಜಿಸಲ್ಪಟ್ಟಿದೆ ಅಂದರೆ, ಬುರುಡೆ ಎಂಬ ಪದದ ಒಳಗೇ ಮೆದುಳು ಸೇರಿಕೊಂಡಿದೆ ಅನ್ನುವಂಥ ಒಂದು ವಿಶೇಷವಾದ ಸಂಯೋಜನಾತ್ಮಕವಾಗಿರುವಂಥ ವಿನ್ಯಾಸವನ್ನು ನಾವು ಕೇಳುವ ಕಾಲಕ್ಕೆ ಅನುಭವಿಸ್ತೀವಿ ಅಂತ ಅನಿಸುತ್ತೆ ನನಗೆ. ನೋಡಿ, ಎರಡನೇ ಚರಣ ಬಂದಾಗಲೂ ಕೂಡ ಮಹಾಭಾರತ ಮತ್ತು ರಾಮಾಯಣದ ಐಡೆಂಟಿಟಿ ಬೇರೆ ರೀತಿಯಲ್ಲಿ ಅದು ಅನಾವರಣಗೊಳ್ಳುತ್ತದೆ. ತಂಗಿಯ ಕಷ್ಟಕ್ಕೆ ಕೋಟಿ ಸೀರೆಯ ಕೊಟ್ಟ ಬುರುಡೆ, ತಂಗಿಯ ಇಷ್ಟಕ್ಕೆ ಧೀರ ಗಂಡನ್ನು ತಂದ ಬುರುಡೆ,

ಇನ್ನೊಂದು ರೀತಿಯ ಧಾಟಿಯಲ್ಲಿ ನಮಗೆ ಕೇಳಿ ಬರುವ ಸಾಲು ಯಾವುದಂದ್ರೆ, ಅಂಥ ಅಣ್ಣ ಯಾವನು ಭೂಮಿಲೆಲ್ಲೂ ಕಾಣೆನು, ಇದ್ದರವನೇ ಒಬ್ಬನು ನಮ್ಮ ಅಪ್ಪನು ಕಳ್ಳ ಕೃಷ್ಣನು ಅಂತ ಒಂದು ಸಬ್ಮಿಷನ್ನೊಂದಿಗೆ ಎರಡನೇ ಚರಣ ಕೊನೆಗೊಳ್ಳುತ್ತದೆ. ಈ ಎರಡನೇ ಚರಣ ಒಪ್ಪಿಸೋದೇನಂತಂದ್ರೆ, ಆ ಮಹಾಭಾರತದ ಒಳಗೆ ಇದ್ದಂಥ ಕೃಷ್ಣನ ಐಡೆಂಟಿಟಿಯನ್ನು ಹೊಸ ಕಾಲದಲ್ಲಿ ಬೇರೆ ರೀತಿಯಲ್ಲಿ ನಾವು ಪರಿಭಾವಿಸಬೇಕು ಅನ್ನುವಂಥ ಒಂದು ಸಾಫ್ಟ್ ಪ್ರೆಷರನ್ನು ಈ ಚರಣ ಕೊಡ್ತದೆ. ಬುರುಡೆ ಬುರುಡೆ ಸಾಂಗ್ ಇದೆಯಲ್ಲ, ಅದು ಈಗ ವರ್ತಮಾನದ ಕಾಲವನ್ನು ನಾನು ಹೇಗೆ ಶುದ್ಧೀಕರಿಸಿಕೊಳ್ಳಬೇಕು ಅನ್ನುವಂಥ ಒಂದು ಮಹತ್ವದ ಚಿಂತನೆಯನ್ನು ದಾಟಿಸುವ ಮೇರು ಪದ್ಯವಾಗಿ ನನಗೆ ಮುಖ್ಯ ಅಂತ ಅನಿಸುತ್ತೆ. ಅಲ್ಲದೇ ಮೆದುಳಿನ ನಿಜದ ಅಸ್ಮಿತೆಯನ್ನು ರೆಪ್ರೆಸೆಂಟ್ ಮಾಡಿದಂಥ ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಭಾರತೀಯ ಸಿನಿಮಾದ ಏಕೈಕ ಗೀತೆ ಅಂತ ನಾನು ಅದನ್ನು ಗುರುತಿಸ್ತೀನಿ.

ನಮ್ಮ ಎರಡು ಮಹಾಕಾವ್ಯಗಳನ್ನು ಹೇಗೆ ಗ್ರಹಿಸಿದೆ ಎನ್ನುವ ಒಳನೋಟ ಈ ಹಾಡಿನ ಮೂಲಕ ಸಿಗುತ್ತದೆ. ನನ್ನದಾಗ್ಲೇ ಹೇಳಿದ ಹಾಗೇನೆ ಒಂದರೊಳಗೊಂದು ಬೆರೆತು, ಅಂದರೆ ರಾಮಾಯಣ ಮತ್ತು ಮಹಾಭಾರತ ಒಂದರೊಳಗೊಂದು ಬೆರೆತು ಒಂದು ಹೊಸ ತಾತ್ವಿಕತೆಯನ್ನು ದಾಟಿಸುವಂಥ ಸಾಧ್ಯತೆಯ ಪ್ರಯೋಗವಾಗಿ ನನಗೆ ಈ ಹಾಡು ಮುಖ್ಯ ಆಗುತ್ತೆ. ಅಂದರೆ ನಮ್ಮಲ್ಲಿ ದೇಶಿ ಮತ್ತು ಮಾರ್ಗಿ ಅಂತ ಎರಡು ಅಭಿವ್ಯಕ್ತಿಯ ಪರಂಪರೆಗಳಿದ್ದಾವೆ. ಅಂದರೆ ಮಾರ್ಗಿ ಪರಂಪರೆ, ಶಿಷ್ಟ ಪರಂಪರೆ, ಅಂದರೆ ಕೆಲವರಿಗೆ ಮಾತ್ರ ಪಠ್ಯಗಳನ್ನು ರೀಚ್ ಮಾಡಿಸಿ ಆಸ್ವಾದ ಉಂಟಾಗಬಹುದಾದ ಒಂದು ನೆಲೆ. ಇನ್ನೊಂದು ಜನಪದ, ಅಂದರೆ ಬಹುತೇಕ ಜನರನ್ನು ತಲುಪಿ ಜನರ ಮುಖಾಂತರನೇ ಮತ್ತೆ ಹೊಸ ಪೀಳಿಗೆಗೆ ದಾಟುವಂಥ ನೆಲೆ ಮತ್ತೊಂದು. ಅಂದರೆ ಅದನ್ನು ನಾವು ದೇಶಿ ಅಂತ ಕರಿತೀವಿ, ಜನಪದೀಯ ನೆಲೆಯನ್ನು ದೇಶಿ ಅಂತ ಕರಿತೀವಿ, ಶಿಷ್ಟ ನೆಲೆಯನ್ನು ನಾವು ಮಾರ್ಗಿ ಅಂತ ಕರಿತೀವಿ. ಇವೆರಡೂ ಒಂದರಿಂದ ಮತ್ತೊಂದು ಪಡೆದಿದ್ದಾವೆ. ಅಂದರೆ ಶ್ರೇಷ್ಠ ಮಹಾಕಾವ್ಯಗಳು ಮಹಾಕಾವ್ಯಗಳಿಂದ ಜನಪದರು ಪಡೆದಿದ್ದಾರೆ, ಜನಪದರಿಂದ ಮಹಾಕಾವ್ಯಗಳು ಮಹತ್ವದ್ದನ್ನು ಪಡೆದಿವೆ. ಈ ಕೊಡುಕೊಳ್ಳುವಿಕೆಯ ಅಲೈನ್ಮೆಂಟ್ ಇದೆಯಲ್ಲ, ಅದು ನಮ್ಮ ಕಲಾರಂಗದಲ್ಲಿ ವಿಶೇಷವಾಗಿ ಮತ್ತೆ ಮತ್ತೆ ಕಾಣಿಸುತ್ತೆ. ಆ ಅಲೈನ್ಮೆಂಟ್ ಮತ್ತೆ ಮತ್ತೆ ಕಾಣಿಸಿ ವಿಶೇಷ ಪ್ರಯೋಗಗಳಿಗೆ ನೆರವಾಗಿದೆ ಅಂತ ನಾನು ಭಾವಿಸ್ತೀನಿ. ಅದರ ಭಾಗವಾಗಿ ನಾವು ಹಂಸಲೇಖ ಅವರ ಗೀತ ಸಾಹಿತ್ಯ ಮತ್ತು ಸಂಗೀತಾತ್ಮಕ ಸೃಜನಶೀಲತೆಯನ್ನು ನಾವು ವಿಶ್ಲೇಷಿಸಬೇಕಾಗ್ತದೆ. ಆ ವಿಶ್ಲೇಷಣೆ ಮಾಡುವಾಗ ನನಗೆ ಈ ಅವರು ಕಾಣಿಕೆಯಾಗಿ ಕೊಟ್ಟಂಥ ಬುರುಡೆ ಬುರುಡೆ ಸಾಂಗ್ ನನಗೆ ಮುಖ್ಯ ಆಗುತ್ತೆ.

ನನಗೆ ಈ ಈ ಸಾಂಗ್ ಅನ್ನೇ ಪ್ರಸ್ತಾಪ ಮಾಡಿ ನಾನು ನಮ್ಮ ಮನುಕುಲದ ವ್ಯಾಪ್ತಿಯಲ್ಲಿ ಮಹತ್ವದ ಪಾತ್ರ ವಹಿಸುವಂತ ಮನುಷ್ಯನ ಮೆದುಳಿನ ಪ್ರಸ್ತಾಪ ಮಾಡಿದೆ. ಯಾಕೆ ಹೀಗೆ ನಾನು ಚರ್ಚೆ ಮಾಡಬೇಕಾಗಿತ್ತು ಅಂತಂದ್ರೆ, ಎಲ್ಲದಕ್ಕೂ ಕಾರಣ ಮೆದುಳು ಅಂತ. ನೀವು ಮೆದುಳಿನ ಕಾರ್ಯಕ್ಷಮತೆ ಸರಿಯಾಗಿ ಇಲ್ಲದೆ ಇದ್ರೆ ಇಡೀ ದೇಹ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ, ಹಾಗೇನೆ ಮನಸ್ಸು ಕೂಡ ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಸೊ ಮೆದುಳಿನ ಕಾರ್ಯಕ್ಷಮತೆ ಸುಸ್ಥಿರತೆಗೆ ಅನುಗುಣವಾಗಿನೇ ನಮ್ಮ ವೈಚಾರಿಕತೆ ಪ್ರಮುಖವಾದ ಪಾತ್ರ ವಹಿಸ್ತದೆ. ನಾವು ಯಾವ ಬಗೆಯ ವೈಚಾರಿಕತೆಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಬೌದ್ಧಿಕ ಐಡೆಂಟಿಟಿಯನ್ನು ಹೊಂದಿದ್ದೀವಿ, ಯಾವ ಬಗೆಯ ಮಾನಸಿಕ ಸ್ಥಿಮಿತತೆಯನ್ನು ಹೊಂದಿದ್ದೀವಿ ಅನ್ನೋ ನಿರ್ಣಯ ಆಗುವುದು ಮೆದುಳಿನ ಕಾರ್ಯಕ್ಷಮತೆಯ ಮೇಲೆ. ಹಾಗಾಗಿ ನನಗೆ ಗೀತ ಸಾಹಿತ್ಯ ಏನು ಮಾಡ್ತದೆ, ಸಂಗೀತದ ರಿದಮ್ ಏನು ಮಾಡ್ತದೆ ಅಂತಂದರೆ ಈ ಮೆದುಳನ್ನು ಹೀಲ್ ಮಾಡುತ್ತೆ. ಮೆದುಳು ಅದು ವಿಜ್ಞಾನದ ಕಣ್ಣಲ್ಲಿ ಪ್ರಯೋಗಾತ್ಮಕ ಮೆಟೀರಿಯಲ್ ಆಗಿರಬಹುದು, ಆದರೆ ಭಾವನೆಗಳನ್ನು ನಿಯಂತ್ರಿಸೋದಕ್ಕೆ ಒಂದು ವಿಶೇಷವಾದ ಶಕ್ತಿ ಬರೋದು ಮೆದುಳಿನ ಕಾರ್ಯಕ್ಷಮತೆಯ ಮೂಲಕವೇ. ಹಾಗಾಗಿ ಸಂಗೀತ ಕೇವಲ ಭಾವನೆಗಳನ್ನು ಮಾತ್ರ ಉದ್ದೀಪಿಸೋದಲ್ಲ, ಇಡೀ ಮೆದುಳನ್ನು ರಿಯಾಕ್ಟಿವೇಟ್ ಮಾಡಬಲ್ಲಂಥ ಶಕ್ತಿ ಸಂಗೀತಕ್ಕಿರ್ತದೆ. ಅದು ನಮ್ಮ ಕ್ಲಾಸಿಕಲ್ ಸಂಗೀತಕ್ಕಂತೂ ಅದು ವಿಶೇಷತೆ ಇದೆ.

ಕಾರ್ಯಕ್ಷಮತೆಗೂ ಒಂದಕ್ಕೊಂದು ನಂಟಿದೆ, ಪರಸ್ಪರ ನಂಟಿದೆ. ಅದನ್ನು ಪ್ರೂವ್ ಮಾಡುವ ಹಾಗೇ ಭಾರತದ ಚಲನಚಿತ್ರ ಗೀತೆಗಳು ಮಹತ್ವದ ಪಾತ್ರ ವಹಿಸಿದ್ದಾವೆ. ಆ ಅಂಥ ಚಲನಚಿತ್ರ ಪ್ರಯೋಗಗಳಲ್ಲಿನೇ ಮೆದುಳಿನ ಕುರಿತಾದ ಏಕೈಕ ಧ್ಯೇಯ ಗೀತೆಯನ್ನಾಗಿ ಬುರುಡೆ ಬುರುಡೆ ಸಾಂಗನ್ನು ನಾವು ಗಮನಿಸಬಹುದು. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಯೋಗಗಳ ಬಗ್ಗೆ ಮಾತಾಡೋಣ. ಅಲ್ಲಿಯವರೆಗೆ ನಮಸ್ಕಾರ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಕೇಳುಗರೆಲ್ಲರಿಗೂ ನಾನು ಆದ್ಯ.
1: ನಾನು ಪ್ರಣವಿ.
0: ಮಾಡುವ ನಮಸ್ಕಾರಗಳು. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 3ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ತುಳಸಿ ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ಪ್ರತಿಯೊಂದು ಮನೆಯ ಅಂಗಳದಲ್ಲೂ ತುಳಸಿ ಗಿಡವನ್ನು ಬೆಳೆಸುವ ಸಂಪ್ರದಾಯವಿದೆ. ಹೌದು, ಕಾರ್ಯಕ್ರಮದ ಆರಂಭದಲ್ಲಿ ದೇವರ ನಾಮವನ್ನು ಕೇಳೋಣ.

0: ಭಕ್ತಿ ಗೀತೆ ಬಹಳ ಸುಂದರವಾಗಿ ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ.
1: ಪ್ರಿಯ ಸ್ನೇಹಿತರೆ, ಒಂದು ಮನೆ ಒಂದು ತುಳಸಿ ಗಿಡ ಎಂಬ ಸಂಕಲ್ಪ ಮಾಡೋಣ. ತುಳಸಿಯನ್ನು ಬೆಳೆಸಿ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋಣ. ಬನ್ನಿ ಸುಂದರವಾದ ಕವನವನ್ನು ಆಲಿಸೋಣ.
2: ಕವನದ ಶೀರ್ಷಿಕೆ ತುಳಸಿ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ.
0: ಎಷ್ಟು ಅರ್ಥಪೂರ್ಣವಾದ ಕವನ ಅಲ್ಲವೇ. ಈ ಕವನದಲ್ಲಿ ತುಳಸಿಯ ಪಾವಿತ್ಯ, ಔಷಧೀಯ ಗುಣಗಳು ಮತ್ತು ನಮ್ಮ ಜೀವನದಲ್ಲಿನ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸಲಾಗಿತ್ತು.
1: ಹೌದು, ಈಗ ತುಳಸಿ ಗಿಡದ ಪ್ರಾಮುಖ್ಯತೆ ಕುರಿತು ನಮ್ಮ ಸ್ನೇಹಿತರು ಸಂಭಾಷಣೆ ನಡೆಸಿಕೊಡಲಿದ್ದಾರೆ.
3: ನಮಸ್ತೆ ಧೀಮಹಿ.
4: ನಮಸ್ತೆ ಅರ್ಜುನ್.
3: ಇಂದು ನಾವು ತುಳಸಿ ಗಿಡದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣವೇ?
4: ಹೌದು, ತುಳಸಿ ಗಿಡವು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದನ್ನು ಪವಿತ್ರ ಗಿಡವೆಂದು ಕರೆಯುತ್ತಾರೆ.
3: ತುಳಸಿ ಗಿಡವು ಔಷಧಿ ಗುಣ ಹೊಂದಿದೆ.
4: ತುಳಸಿ ಎಲೆಯು ಕೆಮ್ಮು ಜ್ವರ ಮತ್ತು ಶೀತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊರೋನಾ ಸಮಯದಲ್ಲಿ ಬೇರೆ ಔಷಧಿ ಎಲೆಗಳ ಜೊತೆ ತುಳಸಿ ಎಲೆ ಉಪಯೋಗಿಸುತ್ತಿದ್ದರು.
3: ಹಾಗಿದ್ದರೆ ತುಳಸಿ ಗಿಡ ನಮ್ಮ ಪರಿಸರಕ್ಕೆ ಸಹಾಯ ಮಾಡಬಹುದಲ್ಲವೇ?
4: ಹಾ, ತುಳಸಿ ಗಿಡವು ಗಾಳಿಯನ್ನು ಶುದ್ಧಗೊಳಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಆರೋಗ್ಯವಾಗಿರಿಸುತ್ತಿದೆ.
3: ಧಾರ್ಮಿಕವಾಗಿ ಕೂಡ ತುಳಸಿಗೆ ಮಹತ್ವವಿದೆ ಅಲ್ಲವೇ?
4: ಹಾ ಹೌದು, ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ದೇವಿಯ ರೂಪವೆಂದು ಪೂಜಿಸಲಾಗುತ್ತಿದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ.
3: ಹಾಗಿದ್ದರೆ ನಾವು ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಸೋಣ.
0: ತುಳಸಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯ ಕಥೆಯನ್ನು ಕೇಳೋಣ.
5: ಒಮ್ಮೆ ಸತ್ಯಭಾಮ ಅವರಿಗೆ ತಮ್ಮ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಒಂದು ದಿನ ಅವರು ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೂಗಲು ಪ್ರಯತ್ನಿಸಿದರು. ಎಷ್ಟೇ ಚಿನ್ನ ಇಟ್ಟರೂ ತಕ್ಕಡಿ ಸಮವಾಗಲಿಲ್ಲ. ಆಗ ರುಕ್ಮಿಣಿ ಅಲ್ಲಿಗೆ ಬಂದರು. ಅವರು ಭಕ್ತಿಯಿಂದ ಒಂದು ಚಿಕ್ಕ ತುಳಸಿ ಎಲೆಯನ್ನು ಕೃಷ್ಣನ ಪಕ್ಕದಲ್ಲಿ ಇಟ್ಟರು. ಆಶ್ಚರ್ಯವೆಂದರೆ ತಕ್ಷಣ ತಕ್ಕಡಿ ಸಮವಾಯಿತು. ಎಲ್ಲರೂ ಅಚ್ಚರಿಗೊಂಡರು.
6: ಆಗ ಕೃಷ್ಣನು ನಿಜವಾದ ಭಕ್ತಿ ಮತ್ತು ಪ್ರೀತಿ ಯಾವುದೇ ಸಂಪತ್ತಿಗಿಂತ ಶ್ರೇಷ್ಠ ಎಂದು ಹೇಳಿದರು. ಅಂದಿನಿಂದ ತುಳಸಿ ಎಲೆಗೆ ವಿಶೇಷ ಮಹತ್ವ ದೊರೆಯಿತು ಮತ್ತು ದೇವರ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಬಳಸುವ ಸಂಪ್ರದಾಯ ಹೆಚ್ಚಿತ್ತು.
0: ಸತ್ಯಭಾಮಿಯು ಶ್ರೀ ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೋಗಲು ಪ್ರಯತ್ನಿಸಿದಳು. ಆದರೆ ರುಕ್ಮಿಣಿಯು ಭಕ್ತಿಯಿಂದ ಅರ್ಪಿಸಿದ ಒಂದೇ ಒಂದು ತುಳಸಿ ದಳವು ತಕ್ಕಡಿಯನ್ನು ಸಮಗೊಳಿಸಿತು.
4: ಹೌದು, ಕಥೆಯು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ದೇವರಿಗೆ ಸಂಪತ್ತಿಗಿಂತ ಭಕ್ತಿ ಮತ್ತು ಪ್ರೀತಿಯೇ ಮುಖ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ.
0: ನಾವು ಕೇಳಿರುವ ಹಾಗೆ ದೀಪಾವಳಿ ಸಮಯದಲ್ಲಿ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ದೀಪಾವಳಿಯ ನಂತರ ಬರುವ ತುಳಸಿ ವಿವಾಹವನ್ನು ಅನೇಕ ಮನೆಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ.
4: ಕಾರ್ತಿಕ ಶುಕ್ಲ ದ್ವಾದಶಿ ಅಥವಾ ಏಕಾದಶಿಯಂದು ಆಚರಿಸುವ ತುಳಸಿ ವಿವಾಹವು ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ.
0: ಬನ್ನಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತುಳಸಿ ವಿವಾಹದ ಆಚರಣೆ ಏಕೆ ಬಂತು ಎಂದು ನಮ್ಮ ಸ್ನೇಹಿತರು ನೀಡುವ ಇನ್ನಷ್ಟು ಮಾಹಿತಿಯನ್ನು ಕೇಳೋಣ. ಪುರಾಣಗಳ ಪ್ರಕಾರ ವೃಂದ ಎಂಬ ಮಹಾಪತಿವ್ರತೆ ಇದ್ದರು. ಆಕೆಯ ಪತಿ ಜಲಂಧರ ಎಂಬ ಅಸುರನಾಗಿದ್ದ. ವೃಂದೆಯ ಪಾವಿತ್ರ್ಯದ ಶಕ್ತಿಯಿಂದ ಜಲಂಧರನ್ನು ದೇವತೆಗಳು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದೆ ಮುಂದೆ ಬಂದರು. ಇದರಿಂದ ವೃಂದೆಯ ಪತಿವ್ರತೆ ಭಂಗವಾಯಿತು. ಆಗ ದೇವತೆಗಳು ಜಲಂಧರನ್ನು ಸಂಹರಿಸಿದರು. ಸತ್ಯ ತಿಳಿದ ವೃಂದೆಯು ವಿಷ್ಣುವಿಗೆ ಶಾಪ ನೀಡಿ

0: ಏಕಾದಶಿ ಎಂದು ನಿನ್ನ ಮತ್ತು ನನ್ನ ವಿವಾಹವನ್ನು ಜನರು ಆಚರಿಸುತ್ತಾರೆ ಎಂದು ಆಶೀರ್ವದಿಸಿದರು. ತುಳಸಿದೇವಿಯು ಶ್ರೀ ಮಹಾವಿಷ್ಣುವಿನ ಪ್ರಿಯಾಳಾದ ಕಾರಣ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಶ್ರೀ ಮಹಾವಿಷ್ಣುವಿನ ವಿವಾಹವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಇದನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ.
1: ಪ್ರಿಯ ಶ್ರೋತೃಗಳೇ, ತುಳಸಿ ವಿವಾಹದ ಆಚರಣೆ ವಿಶೇಷತೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದೆವು. ಇವಾಗ ತುಳಸಿಯ ಮಹಿಮೆ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಭಕ್ತಿಗೀತೆ ಕೇಳೋಣ.

ಹೌದು ಸ್ನೇಹಿತರೆ, ತುಳಸಿಯು ವಿಷ್ಣುವಿನ ಪ್ರಿಯಳಾಗಿದ್ದು ಭಕ್ತಿ, ಪ್ರೀತಿ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ತುಳಸಿ ಪೂಜೆಯ ಮೂಲಕ ನಾವು ದೇವರ ಕೃಪೆಯನ್ನು ಪಡೆಯೋಣ. ಮನೆಗಳಲ್ಲಿ ಸುಖ ಶಾಂತಿ. ಮತ್ತು ಈವರೆಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಯುವಿಕಾ, ಸಂಚಿತ, ಸುದೇಶ್ರೀ, ಅಭಿಜ್ಞ, ಧೀಮಹಿ, ಅಭಿಜ್ಞ, ಪ್ರಣವಿ, ಅಥರ್ವ, ಅರ್ಜುನ್, ಪೃಥ್ವಿಕ್, ಅಂಶಿ, ಶರ್ಮದ, ಸ್ಕಂದ, ಶರದಿ ಮತ್ತು ಆದ್ಯ.

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂಚ ಸಹಾಯ ಮಂತ್ರಿ ಮಾತಾಡ ಲವಲಿ ಬೊಂಡ ಬರ್ಲಿ ಏನು ನೀನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ
1: ಮಾತೆರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
0: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಇರ್ದು ಮಿತ್ರದ ತಿರ್ತು ಹೋಗು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ಸಹಾಯ ಮಂತ್ರಿ ಮಾತಾಡ ಬರ್ಲಿ ಬೊಂಡ ಬರ್ಲಿ ಏನು ನೀನಾದ ಏನ ಕೇಳೋದಿಲ್ಲ ನಿಖಿಲ ಕೇಳಲಿ
2: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿ ಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಧನ್ಯವಾದಗಳು ಸರ್.
2: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
3: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
2: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
3: ಮಣ್ಣು ಪರೀಕ್ಷೆನ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನು ತಿಳ್ಕೊಳ್ಳುವಂಥದ್ದು. ಅದನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದ್ರೆ ಮೇಜರ್ ನ್ಯೂಟ್ರಿಯಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದೇವೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಮ್, ಈ ತರದ ಪೋಷಕಾಂಶಗಳು ನಮ್ಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಗೆ ತಿಳ್ಕೊಬಹುದು.
2: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂತಹ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
3: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ, ಅಂದ್ರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂತದನ್ನ ನಾವು ತಿಳ್ಕೊಳ್ಳುವಂಥದ್ದು.
2: ಹೌದು,
3: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂತ ಒಂದು ನಿರ್ಧಾರ ಮಾಡಬಹುದು.
2: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರ್, ಈಗ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳಿದೆಯಾ?
3: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಯಷ್ಟು ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ ಒಂದು ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸ ಕಡ್ಡಿ ಇವೆಲ್ಲವನ್ನ ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವೊಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ತರ ಒಂದು ಆಳ ಮಾಡ್ತೇವೋ ಅದೇ ತರ ಆಳ ಮಾಡಬೇಕು, ಒಂದು 1.5 ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದ್ರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ ಆ ಒಂದು ಅಡಿಕೆ ಮರದ್ದು. ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು, ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದ್ರು ಆಗ್ತದೆ. ಅಂದರೆ ಆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ 3-4 ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾದ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು 4 ಭಾಗಗಳನ್ನು ಮಾಡಬೇಕು. ಆ 4 ಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ 2 ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರ್ ಅನ್ನ ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ತರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದೇ ಆದಂತಹ ಒಂದು ಪ್ರೊಸೀಜರ್ ಅನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದ್ರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
4: ಸರಿ,
3: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನ ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರೂ ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದ್ರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
4: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
3: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದ್ರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತೆ ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದ್ರೆ ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದು ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
4: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದ್ರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
3: ಅನುಕೂಲ ಇದೆ ಸರ್. ಅಂದ್ರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನ ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
4: ಉಜಿರೆ SDM ಕಾಲೇಜಿನಲ್ಲಿರುವಂತಹ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂತ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
3: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದ್ರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
4: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನು ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತು ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
3: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಇದು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
4: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
3: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886. ಈ ನಂಬರ್ಗೆ ಕರೆ ಮಾಡಿದರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅದರ ಮಾದರಿ ತೆಗಿಬೇಕಂತ ಹೇಳಿದ್ರು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
4: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನು ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನು ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡೋದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
3: ಧನ್ಯವಾದಗಳು ಸರ್.
5: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
6: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
7: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
6: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
7: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
6: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
5: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
7: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಆರೋಗ್ಯಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: மாத்திரைகளா நமஸ்காரம். யான ஹள்ளிமனை ஹைதராளி பண்றது கொய்யூர். யான்ல ரேடியோ நீனாதான் தேனந்திரல லைக் சகார மல்பிளே ரேடியோ நீனாதான் 90.4 FM உந்தேன நிகழ்வு மாத்திரல கேன்லே குஷிப்படையிலே.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇರುನ ಮಾತ್ರೆಗಳ ಸೊಲ್ಮೆಲು ಇನಿ ಎಂಕ್ಲ ಉಜಿರೆದ ಮುಂಡತ್ತೋಡಿ ಪನ್ಪಿನಲ್ ಪೌಲ್ಲ ಮುಂಡತ್ತೋಡಿ ಪನ್ಪಿನಂಚಿನ ಜಾಗಿಡು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ಪದ ಎನ್ಎಸ್ಎಸ್ ಘಟಕ ಪಂಡ ರಾಷ್ಟ್ರೀಯ ಸೇವಾ ಯೋಜನೆದ ಮುತಾಲಿಕೆಡು ಕಂಡುಡು ಕೆಸರದ ಗೊಬ್ಬು ನಡತೊಂದುಂಡು ನೆತ್ತ ವಿಷಯವಾದ ಮುಳು ಜೋಕ್ಲು ಮತ ಭಾರಿ ಖುಷಿಟ್ಟು ಅಡ್ಡು ಪಾಲ್ಪಡೆಯೊಂದುಲ್ಲೇರು ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಪಾತ್ರೈತೆ ರಾಷ್ಟ್ರೀಯ ಸೇವಾ ಯೋಜನೆದ ಕಾರ್ಯಕ್ರಮ ಮುಖ್ಯಸ್ಥರಾಯಿನಂಚಿನ ಡಾಕ್ಟರ್ ಸುಧೀರ್ ಸರ್ ನಮ್ಮೊಟ್ಟುಗುಳ್ಳೇರು ಅವ್ರ ಈ ಕಾರ್ಯಕ್ರಮದ ಬಗ್ಗೆ ದಾದಪ್ಪನ ಪೆರ್ನಿಕೇನ್ ಸರ್ ನಮಸ್ತೆ.
1: ನಮಸ್ತೆ ಸರ್. ನಮಸ್ತೆ. ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಎಂಕ್ ನೆಂಪಿಪ್ಪುನ ಲೆಕ್ಕ ಸಾಧಾರಣ ಎನ್ಎಸ್ಎಸ್ ರಾಷ್ಟ್ರೀಯ ಸೇವಾ ಯೋಜನೆ ಎಸ್ಡಿಎಂ ಕಾಲೇಜುದ ಇತಿಹಾಸಡೆ ಒಂದೊಂಜಿ ಪ್ರಥಮ ಮೈಲಿಗಲ್ಲು ಒಂದೇ ಪಣೋಲಿ ನಮ್ಮ ದಯಪಂಡ ಈತನ ಮುಟ್ಟ ಇರ್ಲ ಈ ಒಂಜಿ ಎಕ್ಸ್ಪೆರಿಮೆಂಟೇಷನ್ ಅಥವಾ ಪ್ರಯೋಗ ಮಲ್ತಿದ್ದೀರ್ ಒಂದು ಫಸ್ಟ್ ಟೈಮ್ ಎಂಕ್ಲ ಇತ್ತೆ ಶುರು ಮಲ್ತಿನ ಜೋಕ್ಲೆಗೆ ಭಾರಿ ಒಂಜಿ ಇಂಟ್ರೆಸ್ಟ್ ಆಸಕ್ತಿ ಪಾಲ್ಗೊಳ್ಳೊಂದುಳ್ಳೇರು ದಯಪಂಡ ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಏಪಲ ಜೋಕ್ಲು ನಮ್ಮ ಎನ್ಎಸ್ಎಸ್ ನನಗಲ್ಲ ನಿಮಗಾಗಿ ಎಂದು ಪಣಪುನ ಒಂಜಿ ಧ್ಯೇಯ ವಾಕ್ಯಡು ಶ್ರಮಯೇವ ಜಯತೆ ಎಂದು ಪನ್ನೊಂದು ಸಮಾಜಕ್ಕೆ ಬೋಡಾದು ಬೇತೆ ಬೇತೆ ಪ್ರೋಗ್ರಾಮ್ ಮಲ್ಪೇರು ಅಂಡ ಒಂದು ಫಸ್ಟ್ ಟೈಮ್ ಅಕ್ಳಿಗೆ ಬೋಡಾದು ಎಂಕ್ಲು ರಡ್ಡನೆದ ಪ್ರೋಗ್ರಾಮ್ ಆಯೋಜನೆ ಮಲ್ತೊಂದಿಲ್ಲ ಫಸ್ಟ್ ಒಂಜಿ ಮುರಾಣಿ ಆಯ್ತಾರ ಅದಾನಿ ಎಂಕ್ಲು ಎನ್ಎಸ್ಎಸ್ ಸ್ಪೋರ್ಟ್ಸ್ ಡೇ ಅಂದು ಮಲ್ತ ಅಂಚನೆ ಈ ಸರ್ತಿ ಒಂದು ರಡ್ಡನೆದ ಪ್ರೋಗ್ರಾಮ್ ಅದು ಕೆಸರಡೊಂಜಿ ದಿನ ಬಂಡದು ಕೆಸರದ ಗೊಬ್ಬು ಬೇತೆ ಬೇತೆ ಆಟೋಟಲ್ ಅನ್ನ ಆಯೋಜನೆ ಮಲ್ತದ್ದು ಒಂಜಿ ಯಶಸ್ವಿಯಾದ ಮುಂದುವರಿಯೊಂದುಂಡು ಭಾರಿ ಖುಷಿ ಆವೊಂದುಂಡು ಎಂಕ್
0: ಜೋಕ್ಲು ಮತ್ತೆ ಭಾರಿ ಖುಷಿಟ್ ನೆಟ್ಟು ಪೂರ ಕೆಸರಡ್ ಪೂರ ಮುರುಕುದು ಗೊಬ್ಬುನ ಅಂಚಿನ ಈ ಒಂಜಿ ಸನ್ನಿವೇಶ ತೋನಾಗ ಇರಿ ದಾದಪ್ಪನ ಪರ್ನೆತ ಬಗ್ಗೆ
1: ಒಂದೊಂಜಿ ಗ್ರೂಪ್ ಆಕ್ಟಿವಿಟಿ ಆಯ್ನ ಇಡ್ತಾರ ಮಾನಸಿಕವಾದ ಅಕ್ಲೆ ಒಂಜಿ ಉಲ್ಲಾಸ ತಿಕ್ಕೊಂಡು ಐತೊಟ್ಟಿಗೆ ಒಂಜಿ ಲೀಡರ್ಶಿಪ್ ಅಕ್ಲೆನ ಉದ್ದೀಪನ ಅವರೇ ಅವು ಅತ್ತಂದೆ ಅಕ್ಲೆನ ಒಂಜಿ ಕೋಆಪರೇಟಿವ್ ಮೆಂಟಾಲಿಟಿ ಮೈಂಡ್ ಸೆಟ್ ಒಂಜಿ ಸಹಕಾರ ಪ್ರಜ್ಞೆ ಐತೊಟ್ಟುಗೆ ಟೈಮ್ ಸೆನ್ಸ್ ಕ್ರಿಯೇಟಿವಿಟಿ ಎಂಚ ಎಂಕ್ಲು ಟೀಮ್ಡು ವಿನ್ ಆವಡು ಒಂದು ಗೆಂದುನ ಎಂಚ ಅಂದು ಪಂಪನಂಚಿತ ಒಂಜಿ ಪ್ಲಾನಿಂಗ್ ದ ಬಗ್ಗೆ ಅವು ಮಾಂತ ಕೌಶಲ್ಯ ಅಕ್ಲೆಗೆ ನೆಟ್ಟು ತಿಕ್ಕೊಂಡು ಅಂಚಾದ ದಟ್ಟ ಏತ್ ಸ್ಟೂಡೆಂಟ್ಸ್ ಪಾಲು ಪಡೆಪೇರ್ ಅಕ್ಲೆಗೆ ಮಾತೆರೆಗ್ಲ ಒಂಜಿ ಒಂದು ಲಾಭನೇ ಅಂದು ಪನ್ನುಲಿ ಐತೊಟ್ಟಿಗೂ ನನ್ನ ಮಾನಸಿಕ ದೈಹಿಕ ಉಲ್ಲಾಸ ಅವತ್ತಂದೆ ಒತ್ತಡ ನಿವಾರಣೆಗೆ ಬೋಡಾದು ಐತೊಟ್ಟಿಗೂ ಈತ ಮಡ್ಡು ಥೆರಪಿಯಿಂದ ಮಲ್ಪೇರು ಬೇತೆ ಬೇತೆ ದಿಕ್ಕಡು ಇದು ನ್ಯಾಚುರೋಪತಿ ಮಾಂತ ಕಾಮನ್ ಇತ್ತೆ ಸರ್ವೇ ಸಾಮಾನ್ಯವಾಗಿನ ಒಂಜಿ ಚಿಕಿತ್ಸೆ ಅಂಚ ಇಂದು ಕೆಸರದ ಗೊಬ್ಬುಲ ಒಂಜಿ ನಮ್ಮ ಜೋಕ್ಲೇನ ಜವನರನ ಅಕ್ಲೇನ ಮೇಲ್ ಗಟ್ಟೆ ಅವರ ಒಂಜಿ ಉಪಕಾರ ಆಪುಂಡು ಒಂದು ಎನ್ನ ಅನಿಸಿಕೆ.
0: ಸೊಲ್ಮೇಲೆ
1: ಧನ್ಯವಾದ. ಸೊಲ್ಮೇಲೆ ಸರ್.
0: ನಮಕ್ ಇತ್ತೆ ಸುಧೀರ್ ಸರ್ ಸುಮಾರಾತ ವಿಷಯ ನಮ್ಮದ ಪಂಡೇರ್ ಕುಡುರ್ತಿ ನಮ್ಮ ಪೆರ್ಮೆದ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿ ಆಯ್ನ ಅಂಚಿನ ಡಾಕ್ಟರ್ ಮಾಲಿನಿ ಅಂಚನ್ ನಮ್ಮೊಟ್ಟುಗುಳ್ಳೇರು ಆರು ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಒಂಜಾತು ಮಾಹಿತಿನ ಬಕ್ಕ ಈ ಖಂಡದ ಗೊಬ್ಬುದ ಬಗ್ಗೆ ನಮಕ್ ಪಣಿರುಳ್ಳೇರು. ಮೇಡಮ್ ನಮಸ್ಕಾರ.
2: ನಮಸ್ತೆ ಸರ್.
0: ಕಾರ್ಯಕ್ರಮದ ಬಗ್ಗೆ ಪನ್ಪುನಾಂಡ
2: ಸರ್ ಕಾರ್ಯಕ್ರಮ ನಿಜವಾದಲ್ಲ ಒಂಜಿ ಈ ಒಂಜಿ ಕೆಸರು ಗದ್ದೆ ಓಟನ್ ನಮ್ಮ ನಾಟಿ ಮನ್ಪುನ ಟೈಮ್ ಆ ಟೈಮ್ ಮನ್ಪುನಂಚಿನ ಒಂಜಿ ಇನ್ನೊಂಜಿ ಗ್ರಾಮೀಣ ಕ್ರೀಡೆ ಬೊಕ್ಕ ಈ ಕ್ರೀಡೆ ದಾಯ ಬೋಡ್ ಬಂಡ ಇತ್ತೆ ಆಧುನಿಕತೆ ಮಸ್ತ್ ಯುವ ಜನತೆಗೆ ಪ್ರಭಾವ ಬೀರೊಂದುಂಡು ಅಪಗ ನಮ್ಮ ಒಂಜಿ ಗ್ರಾಮೀಣ ಒಂಜಿ ಜಾಗುಡುಪ್ಪು ನಂಚಿಂದ ಏತೋ ಒಂಜಿ ಕ್ರೀಡೆಲು ನಶಿಸು ಪೋನುಂಡು ಪಂಡ ಅವು ತೋಜೊಂದಿ ಜೇರೆಗ್ಲ ಮರೆತು ಪೋನುಂಡು ಆ ಟೈಮ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಬಿಂಬಿಸು ನಂಚಿನ ಈ ಕಂಡಗ ಜಪ್ಪರ ಕೆಲವರಿಗೆ ಗೊತ್ತೇ ಇಜ್ಜಿ ಕಂಡ ಪಂಡ ಕೆಲವರು ತೂತಿನ ಕುಲಿ ಜರ್ ದಾಯಪಂಡ ನಮ್ಮ ಕಾಲೇಜಿಡ್ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕುಲು ಮಾತ್ರ ಇಜ್ಜೇರ್ ಬೆತೆ ಬೇತ ರಾಜ್ಯದ ಬೆತೆ ಬೇತ ಊರುಡ್ದು ಬತ್ತಿನ ಕುಲು ಜೋಕುಲು ಅಕ್ಲೆಗೆ ನಮ್ಮ ಊರ್ದ ಒಂಜಿ ಗ್ರಾಮೀಣ ಒಂಜಿ ಸಂಸ್ಕಾರ ಎಂಚಿನ ಅವನೊಂಜಿ ತೆರಿಪರೆ ಈ ಒಂಜಿ ಕಾರ್ಯಕ್ರಮ ಮಸ್ತ್ ಅಗತ್ಯ ಬೊಕ್ಕ ಇತ್ತೆದ ಒಂಜಿ ಯುವ ಜನತೆಗೆ ಕಂಡಗ ಎಂಚ ಜಪ್ಪುನು ಕಂಡದ ನೀರಡೆಂಚ ಗೊಬ್ಬುನು ಆ ಕಂಡದ ಮಣ್ಣದ ಒಂಜಿ ಪುರ್ಲೆಂಚಿನ ಬೊಕ್ಕ ಐಟೆ ಒಂಜಿ ಜಪ್ಪುನಾಗ ನಮ್ಮ ಒಂಜಿ ಕೈಕಾರ್ಲ ಬಲಗೊಳ್ಳುಂಡು ಸರ್ ಪಂಡ ನಮಕೊಂಜಿ ನಮ್ಮ ಒಂಜಿ ಸ್ಟ್ರೆಂತ್ ನಾಪ ನಮಕೊಂಜಿ ಎಂಚಿನ ಒಂಜಿ ಕಾನ್ಫಿಡೆನ್ಸ್ ಬರ್ಪುಂಡು ಆತ್ಮವಿಶ್ವಾಸ ಬರ್ಪುಂಡು ಕಾಲಿ ನಮ್ಮ ಬಲ್ಪು ನೆಟ್ಟು ನೀರು ದೊಟ್ಟಿಗೆ ನಮ್ಮ ಬಲಿಪುವ ಆ ಒಂಜಿ ಪೊರ್ಲೆ ಬೇತೆ ಸೊ ಅಂಚಾದಪ್ಪುನಾಗ ಇಂದು ಶಾಲೆದ ಜೋಕ್ಲೆ ಕಾಲೇಜ್ ಜೋಕ್ಲೆಗೆ ಅವಳ ಎನ್ಎಸ್ಎಸ್ ದಕ್ಕಲು ವರ್ಷ ಇಡೀ ಸೇವೆನ ಮನ್ಪುಯರ್ ಸಮಾಜಗೆ ಅಂಚಾದಪ್ಪುನಾಗ ಅಕುಲು ಖುಷಿ ಪಡಿಯಾರೆ ಅಕ್ಲೆಗೊಂಜಿ ಸಂಸ್ಕಾರ ಬದ್ಧವಾಯಿನ ಒಂಜಿ ನೆಲೆಗಟ್ಟಡು ಅಕುಲು ಖುಷಿ ಪಡೆಯಾರೆ ಇನ್ನೊಂಜಿ ಕಾರ್ಯಕ್ರಮ ನಿಂಕ್ಲು ಮಂತದ ಸರ್ ಬಟ್ ಮಸ್ತ್ ಜೋಕ್ಲಿಂದ ಏನು ಖುಷಿ ಪಡೊಂದಿಲ್ಲ ಬಹುಶಃ ನನ್ನ ದುಂಬುಗು ದೇಡ್ದಿಲ್ಲ ಪೊರ್ಲು ಪೊರ್ಲದ ರೀತಿದ ಒಂಜಿ ಕ್ರೀಡೆ ಮತ್ತೆ ಇಂದೇನೊಂಜಿ ಎಡ್ಡ ರೀತಿ ನಮ್ಮ ಮನ್ಪುಡ್ ಬಂದ್ಪುನ ಆಶಾವಾದಲ್ಲ ಇಂಕಲ್ಲ ಸರ್
0: ಮುಂಡತೋಡಿ ಬಂದ್ಪುನ ಅಂಚಿನ ಜಾಗೆಟ್ ಕಾರ್ಯಕ್ರಮ ಮಲ್ಪೋಡಾಂಡ ಮುಲ್ಪದ ಊರದ ಅಕ್ಕಲ್ನಲ್ಲ ಒಂಜಿ ಸಾಕಾರ ಬೋರ್ಡ್ ಆಪುಂಡು. ಅಕ್ಕಲ್ಲ ಒಂಜಿ ನಮ್ಮ ಜೋಕುಲ್ನೊಟ್ಟುಗು ಬಕ್ಕ ಈ ನೆತ್ತ ಮಾತ ವ್ಯವಸ್ಥೆದ ಒಟ್ಟುಗು ಅಕ್ಕಲ್ಲ ಪಾಲ್ಪಡಿತಿರ್. ಊರದ ಅಕ್ಕಲ್ನ ಬಗ್ಗೆ ಎಂಚ ಸಾಕಾರ ತಿಕ್ಕನ್ ಬಕ್ಕ ಐತೆ ಬಗ್ಗೆ ಪನ್ಪುನಾಂಡ.
2: ಖಂಡಿತ ಸರ್, ಎಂಕುಲು ಈ ಕೆಸರು ಗದ್ದೆ ಓಟ ಮನ್ಪರ ಮಸ್ತ್ ಕಂಡನ್ ನಾಡೊಂದಿತ್ತ ದಾಯಪಂಡ ಬರ್ಸಬೂರ್ನ ಟೈಮ್ ಇಂದು ಮನ್ಪುನಂಚಿನ ಒಂಜಿ ಕ್ರೀಡೆ. ಬಟ್ ಕೆಲವೊಂಜಿ ಕಾರಣರ್ದಾತ್ರ ಎಂಕುಲು ಬೊಕ್ಕ ಮನ್ಪೋಡಾಂಡ್ ಈ ಟೈಮ್. ಈ ಟೈಮ್ ಮನ್ಪುನಾಗ ಜಾಸ್ತಿ ಕಂಡ ಕೆಸರು ಗದ್ದೆ ನಮಕ್ ತಿಕ್ಕುಜಿ ಸರ್. ಅಂಚ ನಾಡೊಂದು ಪೋನಾಗ ಮುಲ್ಪ ಮುಂಡತ್ತೋಡಿದ ಶಾರದಮ್ಮ ಬೊಕ್ಕ ದೇವರಾಜ್ ಮುಕುಲು ನಮಕ್ ಕಂಡನು ಕೊರಿಯರು ಸರ್. ಕಂಡ ಮಾತ್ರ ಕೊರ್ನತ್ತಕ್ಲು ನಮ್ಮ ಜೋಕ್ಲಿಗೆ ಮಧ್ಯಾಹ್ನದ ಒಣಸು ಒಂದು ಈತ ಅರಿ ಅವು ಕೊರಿಯರು. ಬೊಕ್ಕ ಆಯ್ತ ಅಡುಗೆದ ವ್ಯವಸ್ಥೆಯಲ್ಲಿ ನಕ್ಲು ಮಂತು ಕೊರಿಯರು. ಎಂಕಲ ಜೋಕುಲೊಟ್ಟಿಗೆ ಸೇರಿದ ಅಕುಲ್ಲ ಒಂಜಿ ಸಹಕಾರ ಕೊರಿಯರು. ಬೊಕ್ಕ ಆಯ್ತನೆ ಕೈತಲ್ದ ಒಂಜಿ ಮಂಜುನಾಥ್ಯರ್ ನಿಲ್ಲಿತ್ತ ಉಂಡು. ಆರ್ಲಂಚೇನೆ ಜೋಕ್ಲೆಗೆ ನೀರುದ ವ್ಯವಸ್ಥೆ ಮಂತು ಕೊರಿಯರು. ಜೋಕ್ಲೆಗೆ ಒಂಜಿ ಖುಷಿ ಪಡಿಯರ ಒಂಜಿ ಐಸ್ ಕ್ರೀಮ್ ದ ವ್ಯವಸ್ಥೆ ಮಂತು ಕೊಡಿಯರು. ಅಂಚ ಊರದ ಜನಕ್ಕೆಲ್ಲ ಸಹಕಾರ ಎಲ್ಲ ಮಸ್ತು ಉಂಡು ಸರ್. ಅಂದೇಟ್ ನಮ್ಮ ಸಂಸ್ಥೆದ ಪ್ರಾಂಶುಪಾಲರು ಮೀನಾದ್ ನಮ್ಮ ವಿಶ್ವನಾಥ್ ಸರ್ ಪ್ರಾಂಶುಪಾಲರು. ಬೊಕ್ಕ ನಮ್ಮ ಕಾಲೇಜಿದ ನಮ್ಮ ಸಂಸ್ಥೆದ ಸಹಕಾರದ ನಮಕೊಂಜಿ ಒಂಜಿ ಎಡ್ಡಂತಿನ ಒಂಜಿ ಕ್ರೀಡೆನು ಒಂಜಿ ಓಟನು ನಮಕ್ ಆಯೋಜನೆ ಮನ್ಪರೆ ಸಹಕಾರ ಅಂಡಿ ಸರ್.
0: ಮಸ್ತ್ ವಿಷಯ ತಿರುಪಾರ ಸೊಲ್ಮೆಲ್ಲು ಮೇಡಮ್ ಇದೆ
2: ಸೊಲ್ಮೆಲ್ ಸರ್.
0: ಇತ್ತೆ ನಮ್ಮಟ್ಟುಗು ಎಸ್ ಡಿ ಎಂ ಕಾಲೇಜಿದ NSS ಘಟಕದ ನಾಯಕಿ ನಮ್ಮಟ್ಟುಗು ಇನ್ನೊಪ್ಪದರ್
3: ತೃತೀಯ
0: ಇತ್ತೆ NSS ಘಟಕದ ವತಿಡ್ದ ಮುಂಡತ್ತೋಡಿ ಪನ್ಪಣಂಚಿನ ಈ ಜಾಗಿಡ್ ಒಂಜಿ ಕಂಡುಡೊಂಜಿ ಗೊಬ್ಬು ಕಾರ್ಯಕ್ರಮ ನಡತಂದುಂಡು. ನೆತ್ತ ಪಿರವುಡು ಇರು ಬೆನಂದುಲ್ಲರು ಬೊಕ್ಕ ಕಾಂಡೆಡ್ ದಿಂಚಲ ನೆಟ್ಟು ಪಾಲ್ ಪಡೆದರು. ನೆತ್ತ ಒಂಜಿ ಅನುಭವ ಬೊಕ್ಕ ಖುಷಿ ನೆಂಚ ಇರು ಪಟ್ಟಣವರು.
3: ಈ ಒಂಜಿ ಗದ್ದೆ ನಾಟಿದ ಕಾರ್ಯಕ್ರಮ ಒಂಜಿ ಗದ್ದೆ ಗೊಬ್ಬುನ ಕಾರ್ಯಕ್ರಮ ಮಸ್ತ್ ದಿನ ದಿಂಚಿ ಮಲ್ಪಡು ನಮ್ಮ ರಾಯ್ತೊಂದಿತ್ತ ಪಂಡ ಎಂಕ್ಲ ಸ್ವಯಂ ಸೇವಕರು ಮಾತಾಡ್ಲ ಬೆಂದೊಂದಿಪ್ಪ ಅಂಡ ಎಂಕ್ಲೆಗೆ ಒಂಜಿ ಸಮಯ ಅಂದು ಎಂಕ್ಲೊಂಜಿ ದೀವ ನೋಡು ಅಂಡ್ ಮಾತೆರ್ಲ ಒಂಜಿ ಒಟ್ಟುಗು ಸೇರ್ದು ಗೊಬ್ಬೊಡು ತೆಲಿಪ್ಪೊಡು ಅಂತ ಆಸೆ ಇಟ್ಟ. ಅಂಚ ಕೋಡೆ ಸಡನ್ ಅದು ಇನಿ ಮಲ್ಪುಗ ಅಂದ ಒಂಜಿ ಪ್ಲಾನ್ ಅಂಡ್ ಲಾಸ್ಟ್ ಮೂಮೆಂಟ್ ಪ್ಲಾನ್ ಅಂಡ್ ಅಲ್ಲ ಮಾತೆರ್ಲ ಒಗ್ಗೂಡುದು ಒಂಜಿ ಪ್ಲಾನ್ ಮಲ್ತದ ಇನಿ ತೋಳೆ ನಿಕ್ಲೆ ಮಾತೆರ್ಲ ಗೊಬ್ಬೊಂದುಲ್ಲೇರು ಮಾತೆರ್ಲ ಖುಷಿಟ್ಟುಲ್ಲೇರು. ಒಂಜಿ ಗೊಬ್ಬು ಬಣ್ಣಾಗ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಒಂಜಿ ಖುಷಿ ಉಂಟು ಮಾತ್ರೆಗ್ಲ ನಮ್ಮ ಮಾತೆರ್ಲ ಒಟ್ಟುಗು ಸೇರ್ದ ಇನಿ ಹನ್ಪುನವು. ಅಂಚ ಒಂದು ಎಂಕು ಫಸ್ಟ್ ಟೈಮ್ ಕೆಸರ್ದ ಕಂಡೋಡು ಒಂಜಿ ಗೊಬ್ಬೋದು. ಅಂಚ ಎನ್ನಲ್ಲ ಒಂಜಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಪನಲ್ಲಿ NSS ಇರ್ದಾರ. ಅಂಚ ಮಸ್ತ್ ಜನ ಪಂಡೊಂದಿತ್ತೇರ ಅಕ್ಲೆಗ್ಲ ಒಂಜಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಡ್ ಎಕ್ಸ್ಪೀರಿಯನ್ಸ್ ಆಂಡಂದು ಅಂಡ್ ಎಂಕ್ಲ ಫೈನಲ್ ಇಯರ್ಸ್ ಸೀನಿಯರ್ಸ್ ಇಲ್ಲೇರು ಸೂಪರ್ ಸೀನಿಯರ್ಸ್ ಸೇರು. ಅಂಚ ಮಾತೆರ್ಲ ಸೇರಿದ್ರು ಭಾರಿ ಖುಷಿ ಆಂಡಿ ನಿತ್ತ ಕಾರ್ಯಕ್ರಮ
0: ನೆಟ್ಟು ಭಾರಿ ಖುಷಿ ಪಡೆತಾರೆ
3: ಮಸ್ತ್ ಖುಷಿ ಪಡೆತ್ತೆ ಅವೆ ಪಂಡ್ಲೆಕ ಮಸ್ತ್ ನೋಡ್ದಿಂಚಿ ಕಾತೊಂದಿತ್ತ ಇಂಚಿನೊಂಜಿ ಒಂದು ಸ್ಪರ್ಧೆ ಮಲ್ಪೋಡೊಂದು ಮಾತೆರ್ಲ ಸೇರಿದ ಅವೇ ಒಂಜಿ ಮಲ್ಲ ಖುಷಿ ಸೇರಿದ ಅನ್ಪಣವೇ ಒಂದು ಮಲ್ಲ ಖುಷಿ. ಧನ್ಯವಾದ.
0: ಏನಪ್ಪದರ್
4: ಏನಪ್ಪದರ್ ನಂದಿನಿ
0: ಪಲ್ಲೆ ಇನಿತ ಈ ಕಂಡದ ಗೊಬ್ಬದ ಬಗ್ಗೆ ದಾದ ಬನ್ಪರ್
4: ಕಂಡದ ಗೊಬ್ಬು ಪಂಡ ಮಾತೆರ್ಲ ಎಂಜಾಯ್ ಮಲ್ತೊಂದಿಲ್ಲೇರು. ಬಟ್ ನಮ್ಮಲ್ಲಿ ಎಂಜಾಯ್ ಮಲ್ತೊಂದಿಲ್ಲ ಬಟ್ ಎಂಚ ಪಂಡ ಮಧ್ಯಾಹ್ನದ ಒಣಸ ಹೊಡತ ಜೋಕ್ಲೆಗ್ ಸೊ ಜೋಕ್ಲೆ ಒಣಸ ಹೊಡೊಂದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿತ್ತ. ಸೊ ಅಂಚಿ ಸೈಡ್ಲ ಇತ್ತೆ ಕಂಡದಲ್ಪಲ ಬೊಕ್ಕ ದೇವರಾಜ್ ಅಂಕಲ ಅಕ್ಕಲ ಇಲ್ಲಲ್ಪೋದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿಲ್ಲ. ಅಕ್ಲೆಗ್ ಒಂಜಿ ಎಂಜಾಯ್ಮೆಂಟ್ ಅಂಡ ಎಂಕ್ಲೆಗ್ಲ ಒಂಜಿ ಬೆಟರ್ ಎಕ್ಸ್ಪೀರಿಯನ್ಸ್ ಎಂಕ್ಲೆಗ್ ಪನ್ಪುನಾಂಡ ಇತ್ತೆ ಇಲ್ಲಲ್ ನಾಲ್ ಜನಕ್ ಮನ್ಪುನ ಗಂಜಿ ಬೇತೆ ಈತ ಜನಕ್ ಗಂಜಿ ಬೇಪೋನ ಪಂಡ ಇಟ್ ಫೀಲ್ಸ್ ಡಿಫ್ರೆಂಟ್ ಅಂದ ಎಂಕ್ಲೆಗ್
0: ಕೆಸರದ ಕಂಡು ಗೊಬ್ಬ್ಯರ ಬಕ್ಕನೆತ್ತೆ ಎಂಚ ಖುಷಿ ಪಡೆಯರಿ
4: ಅವೆ ಎಂಕ್ ಆಕ್ಚುಲಿ ಟೈಮ್ ತಿಕ್ಕಿಜಿ ಏನ್ ಅಂಚಿಂಚ ರಡ್ ಕೊಡಿಗ್ಲ ಪೋದು ಆಯ್ತ ಇನಿಷಿಯೇಟಿವ್ ನಿರ್ವಹಣೆ ಅಂತ ಒಂದಿತ್ತೆ. ಸೊ ಅಕ್ಲ ಎಂಕ್ಲ ಫ್ರೆಂಡ್ಸ್ ಗೊಬ್ಬನ ತೋದೆ ಏನ ಖುಷಿ ಎಂಕ್ಲ ಎಂಕ್ ಖುಷಿ ಆವನು ಅಂಚ ಅಕ್ಲ ಎಂಜಾಯ್ ಮಾಡ್ತೊಂದಿಲ್ಲ ಅಂತ ಎಂಕ್ಲ ಅಂಚ ಖುಷಿ ಆವನು
0: ಸೊಲ್ಮೆಲು ಅಂಚನೆ ನಮ್ಮಟ್ಟುಗು ಇತ್ತೆ ರಾಮಕೃಷ್ಣ ಶರ್ಮಾ ಮೇರ್ ನಮ್ಮ NSS ದ ಒಂಜಿ ಹಿರಿಯ ವಿದ್ಯಾರ್ಥಿಲ ಅಂದ್ ಆರ್ ನಮ್ಮಟ್ಟುಗುಳ್ಳೇರು ನಮಸ್ತೆ.
5: ನಮಸ್ತೆ ಸರ್. ಒಂಜಿ NSS ಒಂಜಿ ಪೊಸತ್ತ ಅನುಭವ ಪಂಡ ಡಿಗ್ರಿ ಎಂಕ್ಲಿಪ್ಪುನಗ ಪೂರ ಅಂಚಿತ್ನ ಪ್ರೋಗ್ರಾಮ್ ಇಜ್ಜಂಡ್ ಇತ್ತದ ಯೋಜನಾಧಿಕಾರಿರು ಪೂರ ಸೇರಿದ ಒಂಜಿ ಹೊಸ ಹೊಸ ಯೋಜನೆ ಒಂಜಿ ಮಲ್ತೊಂದು ಇತ್ತ ಈ ಸರ್ತಿ ಒಂಜಿ ಕೆಸರಡು ಒಂಜಿ ದಿನ ಅಂದ್ NSS ದ ಜೋಕ್ಲೆಗೆ ಮಲ್ತೇರು. ನಮ್ಮ ತೂದಿಪ್ಪ ಸುಮಾರು ಊರುಡು ಪೂರ ಮಲ್ತೊಂದು ಉಲ್ಲೇರು ಇತ್ತೆ ಒಂಜೊಂಜಿ ಸಂಘಟನೆಲು ಒಂಜೊಂಜಿ ತಂಡದಕ್ಲು ಪೂರ ಕೆಸರಡು ಒಂಜಿ ದಿನ ಅಂದು ಮಲ್ತೊಂದು ಉಲ್ಲೇರು. ಉಂದಿನ ಈ ಯೋಚನೆಯನ್ನು ನಮ್ಮ NSS ಲ ಕೊನತದ ದಾಯಪಂಡ ಇತ್ತದ ಜೋಕ್ಲೆಗೆ ವನಸು ಮಲ್ಪೇರು ಆಂಡ ಆಯ್ತ ಒಂಜಿ ವ್ಯಾಲ್ಯೂ ಪನ್ಪನ ಗೊತ್ತಿಜಿತ್ತೆ ಆಯ್ತು ಏತ ಬೆಲೆ ಉಂಡು ಅರಿಪನ್ಪುನ ವೆಂಚ ಆಪುಂಡು ಐತ ಪಿರವುಡು ರೈತರ ನಕ್ಲನ ಕಷ್ಟದಾದ ಉಂಡು ಎಂಚ ಇಪ್ಪೇರಕ್ಲೆ ಅಕ್ಲನ ಜೀವನ ಎಂಚ ಉಂಡಂದು ಪೂರ ಇತ್ತದ ಜೋಕ್ಲೆ ಗೊತ್ತುಜಿ ಉಂದೇನು ಪೂರ ಒಂಜಿ ಇತ್ತದ ಜೋಕ್ಲೆ ಒಂಜಿ ತೆರಿಪಾಯಾರ ನಮ್ಮ ಇಂಚಿತ್ತಿನ ಕಾರ್ಯಕ್ರಮ ಒಂಜಿ ಮಲ್ತೊಂದುಲ್ಲ ನೆಟ್ಟು ನಮ್ಮ ಸುಮಾರು ಸ್ಪರ್ಧೆಲು ಪುನಃ ಮಲ್ತೊಂದುಲ್ಲ ಪಂಡ ಉಪ್ಪು ಮುಡಿ ಓಟ ಬಂದು ಬುಕ್ಕ ಕಂಬುಲ ಹಗ್ಗ ಜಗ್ಗಾಟ ಐತೆ ಹಗ್ಗ ಜಗ್ಗಾಟ ನಡೆಯೊಂದುಂಡು ಬುಕ್ಕ ಅಂಚನೆ ವಾಲಿಬಾಲ್ ಬುಕ್ಕ ಇಂಚಿತ್ತಿನ ಬೇತೆ ಬೇತೆ ಓಟ ದಿಪ್ಪು ಇಂಚಿತ್ತಿನ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದುಲ್ಲ ಒಂದು ಎಪ್ಪಲ ಪೂರ ಕಡೆಟ್ಲ ಒಂದು ಆಪುನವೆ ಅಂಡ ನೆತ್ತ ವಿಶೇಷದಾದ ಪಂಡ ಎಂಕ್ಲೊಂಜಿ ಈ ಸರ್ತಿ ಹೊಸ ಯೋಚನೆ ಮಲ್ತೊಂದು ಪೂರ ಬಹುಮಾನ ಪಂದು ಇತ್ತೆ ಪ್ಲಾಸ್ಟಿಕ್ ಅವು ಒಂದು ಪೂರ ಯೂಸ್ ಮಲ್ತೊಂದುಲ್ಲೇರಿ ಐಕ್ ಎಂಕ್ಲ ಎನ್ ಎಸ್ ಎಸ್ಲಿ ಎಪ್ಪಲ ಸ್ವಚ್ಛತೆ ಕಡೆ ಫಸ್ಟ್ ಒಂದು ಪ್ರಾಮುಖ್ಯತೆ ಕೊರ್ಪ ಐಕೋಸ್ಕರ ಇಂಕ್ಲಿ ಒಂಜಿ ಹೊಸ ವಿಭಿನ್ನ ಒಂಜಿ ಪ್ರಯೋಗ ಮಲ್ತೊಂದಿಲ್ಲ ದಾದ ಪಂಡ ಒಂಜಿ ಹಳ್ಳಿದವೇ ವಸ್ತು ಆಯ್ನ ಚಿತ್ನ ಇತ್ತೆ ಅರಿ ಆದಿಪ್ಪು ಬೆಲ್ಲ ಆದಿಪ್ಪು ತಾರಾಯಿ ಕರ್ಂಬು ಆದಿಪ್ಪು ಇಂಚಿತ್ನ ಪಪ್ಪಾಯ ಬಚ್ಚಂಗಾಯಿ ಇಂಚಿತ್ನ ಪೂರ ವಸ್ತುಲೇನು ನಮ್ಮ ಪ್ರೈಸ್ ಅದಕ್ಕೊರೊಂದಿಲ್ಲ ಇನ್ನಿ ಒಂದೊಂಜಿ ಎಂಕ್ಲ ಹೊಸತ್ತೊಂಜಿ ವಿಶೇಷವಾಯಿನ ಚಿತ್ನ ಪ್ರಯೋಗ ಈ ಸರ್ತಿ ಒಂಜಿ ಅಂಚನೆ ಒಂಜಿ ಬಾರಿ ಎಡ್ಡೆ ರೀತಿ ಒಂದೊಂಜಿ ನಡ್ತೊಂದುಂಡು ಈ ಸರ್ತಿ ಒಂಜಿ ಫಸ್ಟ್ ಪ್ರಯತ್ನ ಎನ್ ಎಸ್ ಎಸ್ ಕಡ್ಡೆ ಹಿಡಿದೊಂಜಿ ಇತ್ತೆ ಅರಿಕ್ಕೊಂಜಿ ಐತ ಒಂಜಿ ವ್ಯಾಲ್ಯೂ ಗೊತ್ತಾವುಡು ಪಂಡದು ಎಂಚಿತ್ನ ಒಂಜಿ ಕಾರ್ಯಕ್ರಮ ಮೂಲ ನಡಪ ಒಂದಿಲ್ಲ ಅಂಚನೆ ನನ್ನ ಈ ಕಂಡಡು ಬಿತ್ತನೆ ಮಲ್ತದು ಐತ ಅರಿತ ಕೃಷಿಲ ಜೋಕ್ಲೆ ಮಲ್ಪೋಡನ್ ಇಂಕ್ಲ ಆಸೆ ಇಲ್ಲದಕ್ಲೆ ಒತ್ತರಂಡ ಅವೆಲ್ಲ ಉಂದ ಇಲ್ಲದಕ್ಲೆ ಬಂತೇನ್ ಇಕ್ಲೆ ಮಲ್ಪೋಡಂದೆ ಅಂಚ ಅದೇ ಅವೆಲ್ಲ ಐತ ನೆಕ್ಸ್ಟ್ ಗೆ ಮಲ್ಪರ ಉಂಡು ಒಂಜಿ ರಡ್ಡು ಆರಡೆ ಅಂಚ ಇಂಚಿತ್ನ ಕಾರ್ಯಕ್ರಮ ಪೂರಾ ಎನ್ ಎಸ್ ಎಸ್ ಐತೆ ಆ ಒಂದು ಉಂಟು ಅಂಚ ಭಾರಿ ಖುಷಿ ಉಂಟು
0: ಸೊಲ್ಮೇಲು
5: ಧನ್ಯವಾದಗಳು ಸರ್ ಸೊಲ್ಮೇಲು
0: ಅಂಚನೆ ನಮ್ಮೊಟ್ಟಿಗೂ ಎನ್ ಎಸ್ ಎಸ್ ದ ಧನುಷ್ ನಮ್ಮೊಟ್ಟಿಗೂ ನಮಸ್ತೆ
2: ನಮಸ್ತೆ
0: ಪಲ್ಲ ಇದು ಕಾಣಿರ್ ದಿಂಚಿ ಈ ಒಂಜಿ ಖಂಡದ ಗೊಬ್ಬುಡು ಪಾಲ್ ಪಡೆತಾರೆ ನೆತ್ತ ಬಗ್ಗೆ ದಾದ ಬಂದ್ರೆ
2: ಸುಮಾರು ಖುಷಿ ಆಪುಂಡು ಇತ್ತೆಂಕಲ್ಲಿಗೆ ಈ ವರ್ಷ ನೆಂಕಲ್ಲಿಗೆ ಇತ್ತನೇ ಮಟ್ಟದ ಎನ್ ಎಸ್ ಎಸ್ ಈ ವರ್ಷನಿಗೆ ಈ ಒಂಜಿ ದೈತ ಕಂಡಡ ಗೊಬ್ಬನ ಒಂಜಿ ಅವಕಾಶ ತೆಗೆದಲ್ಲಿ ಪಂಡ ಈ ಒಂಜಿ ಆಧುನಿಕ ಯುಗಟ್ಟು ಖಂಡಪನ್ನವು ಇತ ಚಿತ್ರಡೆತು ಓಡತ್ತಂತೆ ಇಂಚಿತ್ನ ಸುಮಾರು ಜನಕ್ಕೂ ಗೊತ್ತೇ ಇಜ್ಜಿ ಈ ಒಂಜಿ ಖಂಡ ಪನ್ಪುನ ಚಿತ್ನ ಹೆಂಚಿನ ಅಂದ್ರೆ ಸೊ ಈ ಒಂಜಿ ಕಾಲಡೆಂಕಲ್ಲ ಎಡ್ಡೆ ಅವಕಾಶ ಕೊಡ್ತಾರೆ ಎಂಕಲ್ನ ಯೋಜನಾಧಿಕಾರಿ ಬೇತೆ ಬೇತೆ ಗೊಬ್ಬು ಅವಡೆ ಒಂದು ಹಗ್ಗ ಜಗ್ಗಟ ಅವಡೆ ಮೊಸರು ಕುಡಿಕೆ ಅವಡೆ ಅಂಚನ ಬೇತೆ ಬೇತೆ ಗೊಬ್ಬು ಎಂಕಲೆ ಆಯೋಜಿಸುತ್ತಾರೆ ಬುಕ್ಕೊಂದು ವಿಶೇಷದಾದ ಪಂಡ ಇವೊಂದು ಎಂಕಲೆ ಬಹುಮಾನವಾದ ಗೊರೊಂದಿಲ್ಲ ರಂಡ ಕರ್ಂಬು ಅವಡೆ ಬಪ್ಪಂಗಾಯ ಅವಡೆ ಇಂಚಿತ್ನ ಬೇತೆ ಬೇತೆ ರೀತಿದ ಎಂಕಲೆಗೆ ಬಹುಮಾನ ರೀತಿ ಕೊರೊಂದಿಲ್ಲ ಸುಮಾರು ಖುಷಿ ಆವೊಂದುಂಡು ಧನ್ಯವಾದ
0: ಅಂಚನೆ ಮುಲ್ಪ ಈ ಮುಂಡತೋಡಿ ಪನ್ಪುನಲ್ಪ ಇನಿ ಕಂಡರು ಗೊಬ್ಬು ನಡತೊಂದು ನಮ್ಮ ಎಸ್ ಡಿ ಎಂ ಕಾಲೇಜ್ ದ ಎನ್ ಎಸ್ ಎಸ್ ಗಡದ ಜೋಕ್ಲೆನ ನೆತ್ತ ಕಂಡದ ಒಂಜಿ ಜವಾಬ್ದಾರಿ ತಂದು ಅವಿನ ಒದಗದು ಕೊರ್ನಾರು ನಮ್ಮ ಶಾರದಮ್ಮ ಆರು ನಮ್ಮೊಟ್ಟುಗುಳ್ಳೇರು ನಮಸ್ತೆ
2: ನಮಸ್ತೆ
0: ಈ ಜೋಕ್ಲು ಇನ್ನ ಕಂಡು ಬತ್ತಿದ್ದೇರು ಅಲ್ಪ ಮತ್ತೆ ಗೊಬ್ಬೊಂದುಲ್ಲೇರು ದಾದ ಬನ್ ಪರೀರು
6: ಇನ್ನಿ ಜೋಕ್ಲು ರಡ್ನೇ ವರ್ಷದ ಜೋಕ್ಲು ಗೊಬ್ಬೊಂದಿಲ್ಲ ಭಾರಿ ಖುಷಿ ಆಂಡ್ ಎಗ್ಲ ಆಯ್ನ ತಾಕ್ಲೆ ಶಾಖರ ಮಲ್ತದು ಅಗ್ಲ ನೆಡ್ಡ ರೀತಿ ಜೋಕ್ಲೇನು ಮಲ್ಪಡ್ಬಾರ್ದು ಎಂಗ್ಲಿಕೇನೊಂದು ಇಪ್ಪು ಎಡ್ಡೆ ಜೋಕ್ಲು ಎಡ್ಡೆ ಇತ್ತರ ಎಡ್ಡೆ ಬತ್ತನ ಜೋಕ್ಲು ಎಡ್ಡೆ ಒಂದು ಮಲ್ತೀರಿ ನನ್ನಲ್ಲಿ ಅಂಚನೆ ಮಿತ್ತಗ್ಲ ಎಂಕ್ಲ ಎಡ್ಡೆ ಜೋಕ್ಲು ಬತ್ತನ ಎಂಗ್ಲು ಎಂಕ್ಲ ಕಂಡ ಏಪಲ ಕೊರ್ರೆ ಎಂಗ್ಲ ರೆಡಿ ಉಲ್ಲ
0: ಇದು ಇರಡ ಏತು ಕಂಡ ಇತ್ತಿನ ಬಗ್ಗೆ ಕಂಡು ಏತು ವರ್ಷದಿಂಚೀರ್ ನಾಟಿಪುರ ಮಲ್ತಂದಿತ್ತಾರೆ ನೆತ್ತ ಬಗ್ಗೆ ಒಂಜಿ ನೆಂಪು ಪಟ್ಟ ನಂಡ
6: ಏನಂಜಿ ಪತ್ತು ನಲ್ಪು ವರ್ಷದಿಂಚಿ ಏನ್ ಮಲ್ತಂದಿಲ್ಲ ಐಕದೊಮ್ಮೆ ನಮ್ಮ ಮಾಮಿ ಸಮಲೆ ಮಲ್ತಂದಿತ್ತೀರಿ ಅಕ್ಲು ಮಲ್ತಲೇಕೊನೆ ಏನ ಮಲ್ತಂದಿಲ್ಲ ಅಕ್ಲು ಎಂಚ ಬಿತ್ತು ಎಂಚ ದಿವಡು ಮಾಡ್ಬೇದಿರಿ ಅಂಚನೆ ಬಿತ್ತು ದಿವೊಂದು ಆಯ್ತಾ ಸಾಗೋಲಿ ಮಲ್ತೊಂದು ವರ್ಷ ಪ್ರತಿ ಎಂಕ್ಲು ಸಾಗೋಲಿ ಮಲ್ಪೇನು ಕೈದು ಮಲ್ತಿಜ ಎಡ್ಡ ರೀತಿ ಮಲ್ತಂದಿಲ್ಲ ನನ್ನಲ್ಲ ಎಂಕ್ಲ ಜೋಕ್ಲ ಮಲ್ಪಡ್ ಬಾಡೋದು ಎಂಕ್ಲಿಕ್ ಏನೊಂದು ದೊಡ್ಡ ಬಾತರಿ
0: ಕಂಡದ ಬೇಲೆಗೆ ಜನಕ್ಲು ಮಂದ ಬರ್ಪುಜಿರಿಂದ ಮಂದ ಬಂದ್ಪೇರಿ ಈ ರೀತಿ ಇರ್ನ ಒಂದು ಅನುಭವದಾದ ಬನ್ಪರ ಕಂಡದ ಬೇಲೆಗೆ ಬರ್ಪೇರ ಅಥ ಪದ ಬನ್ಪುನಕ್ಲು ಉಳ್ಳೇರ ಅತ್ ಬೊಲ್ಪೂರ್ದು ಮಧ್ಯಾಹ್ನ ಮುಟ್ಟ ಮಧ್ಯಾಹ್ನ ನಡೆದು ಬಯ್ಯ ಮುಟ್ಟ ನಾಟಿ ಮಲ್ಪುನಕ್ಲು ಕಂಡೋಡು ಬೇಲೆ ಮಲ್ಪುನಕ್ಲು ಉಳ್ಳೇರ ನೆತ್ತ ಬಗ್ಗೆ ಬನ್ಪುನಾಡ
6: ನೆಟ ಕಂಡೋಗು ದಿನ ಮಧ್ಯ ಇಡೀ ದಿನ ಎರಡು ಮೂಜಿ ದಿನ ಎಲ್ಲ ಬರ್ತದೆ ಎಂಕ್ಲ ಕಂಡೋಡು ಬೆನ್ಪುನಾಕ್ಲು ಉಳ್ಳೇರಿ ಒಂಜಿ ವಾರಲ್ಲ ಎಂಕ್ಲ ಒಜುರ ಆಪುಂಡು ಬೆಡ್ನಿ ಅಂಚ ಎಂಕ್ಲೆ ಮಸ್ತ್ ಜನ ಬೋಡ ಆಪುನ ಎಂಕ್ಲೆಗೆ ಒಂಜಿ ಎರಡು ಜನ ಎಂಕ್ಲೆ ಬೆನ್ಪೂಜ ಎಂಕ್ಲೆ ಒಂಜಿ ಕಂಡೋಗು ಒಂಜಿ ಪತ್ತು ಮುಪ್ಪ ಜನ ಆಪೇದಿನ ದುಂಬೂರ ಇತ್ತೆ ಜನಕ್ಕಲು ಬರ್ಪುಜಿರತಿ ಅಂಚೆ ಎಂಕ್ಲು ಮಿಷಿನ್ ನಡಪುಣ ಇತ್ತೆ ಬರ್ರ ಕೇನು ಚೀರು ಬಂಡ ದುಂಬುಲ ಆಕ್ಲೆಗೆ ಆಪುಜಿಗೆ ಅಂಚ ಬರ್ರ ಕೇನು ಚೀರು ಒಂದು ರೇಟ್ಲ ಜಾಸ್ತಿ ಆವುದುಂಟು ಎಂಕ್ಲೆಗೆ ಭಾರಿ ಸಮಸ್ಯೆ ಆಪುಂಡು ನೆತ್ತ ಬಗ್ಗೆ ದಾಯದ ಮಂಡ ಕೃಷಿ ಮಲ್ಪರ ಎಲ್ಲ ಕೇನು ಚೀರು ಕಂಡ ಮಲ್ಪರ ಅವ ಬುರ್ಚಿ ಎಂಕ್ಲೆಗೆ ದಾಯಗೈಟ್ ದಾಲ ಲಾಭ ಅಜ್ಜಿ ಎಂಕ್ಲೆಗೆ ಅಂಚೆ ಎಂಕ್ಲೆ ಲಾಭ ಅಜ್ಜಿ ಜಿನಲ್ಲ ಆ ಆಂಡಲ ಎಂಕ್ಲು ಏನೋ ಬಿಡು ಪೂಜೆ ಕಂಡ ಬಣ್ಣದ ಮಲ್ತೊಂದುಲ್ಲೇ ಜೋಕ್ಲು ಬಣ್ಣದಲ್ಲೇರು ಬರ್ಚಿ ಬರ್ಚಿ ಅಮ್ಮ ದಾಯಕ ಇರಬೇಕು ಪುನಃ ಇರಬಣ್ಣದಲ್ಲೇರು ಆಂಡಲ ಬರ್ಚಿ ನಮ್ಮನ ಕಂಡ ನಮ್ಮ ಮಲ್ಪುಗ ನಮ್ಮ ಹಿರಿಯರೇ ಮಲ್ತೊಂದಿತ್ತೇರಿ ನಮ್ಮ ಮಾಮಿ ಸಮ್ಮಲೆ ಮಲ್ತೊಂದಿತ್ತೇರಿ ಎಡ ರೀತಿಡು ಅಂಚನೆ ಏಳ್ನ ಮಲ್ಪೋಡು ಬಣ್ಣದ ಇನ್ನೊಂದು ಆಸೆ ಅಕ್ಲು ಮಲ್ತಲೇಕ ನಿನ್ನ ಆವಡು ಬೇಲೆ ಮಾಮಿ ಸಮ್ಮಲೆ ಏಳು ಗಂಟೆ ಬಿಟ್ಟಲ್ಲ ಏನು ಈ ಕಂಡೋಡು ಪುಟೇರ್ ನಾಳು ಪುಲ್ಲೇಕೆಲ್ ರಾತ್ರಿ ಎಲ್ಲ ಏನು ಗೊಬ್ಬರ ತುಂಬುದು ಬೆಂತನಾಳೇನು ನನ್ನಲ್ಲ ಹಿಂಗ್ ಬೆನೋಡು ಆಸೆ ಉಂಡು ಏತಿ ನಾ ಕೈಗಾರ ಸುಖ ದೇವ್ರ ಕೊರಿಯರ ಆನಿ ಮುಟ್ಟೆ ಏನು ಬೇನ್ಪೆ ಮಾಡಮ್ ಧೈರ್ಯ ಜೋಕ್ಲು ಬರ್ಚಿನೇ ಮಾಡೋದಿಲ್ಲೇರಿ ಇತ್ತೆಲ್ಲ ಬರ್ಚಿ ಅಮ್ಮ ಬರ್ಚಿ ಹಿರೇ ಕಂಡ ದಾಯಾಗಿರೇ ತೀರು ಜೀರೆ ನನ್ನ ದೊಂಬು ಊರೋ ಚೀರ್ವಣಪಿ ರಾಣಲ್ ಎನ್ನ ಆಟ ಮಲ್ಪೊಡೆ ಬಿತ್ತ ಬಿತ್ತು ವಾಡ್ದು ಆಯ್ನ ನೇಜ್ ಮಲ್ಪುನ ಪೂರ ಬೇಲೆ ಎನ್ನ ಅಕ್ಲು ಪನ್ಪೇರು ಅಕ್ಲು ಬಂಡ್ಲೆ ಎಂಕ್ ಮನಸ್ಸು ಆರ್ಬೋಜಿ ಕಂಡು ನಾಡಿಗೆ ಬಿಡ್ರ ಖಜಾಬುಲ ಯಾರ ಬಿಡ್ರ ಎಂಕ್ ಬೇಜಾರಾಪುಂಡು ಅಂಚ ಆತ ಮಲ್ತ
0: ಬಾರಿ ಎಡ್ಡೆಪುದ ಪಾತ್ರನ ಎಂಗ್ಲೇ ಪಂಡಾರೆ ಈಗ ಸೊಲ್ಮೇಲು ಅಂಚನೆ ಇರು ಕಂಡುಡು ಮತ್ತೆ ಉಪ್ಪನಗ ಕೆಲವು ನೇಜಿದ ಕಬಿತಿನ ಪಂತರ ಎಂಗ್ಲೆಗ್ ತೆರಿಂಡು ಎಂಗ್ಲೆಗೋಸ್ಕರ ಒಂಜಿ ಇದರ

0: அவங்களுக்கு பூரா கஷ்டவாத்து மல்த்தினேட்டு எங்களுக்கு கஷ்டவாத்து மல்த்தினேட்டு அறிவு உண்டு எங்களை அறிக்கு கம்மி ஆத்து ஜீத்தேட்டா அஞ்சா நானால கம்மியா வந்து பண்ணுது எங்களுக்கு ஒஞ்சி பில ஒஞ்சி பில மாத்திரம் வாழ்ப்பணும் அஞ்சா அவனு கொடுத்த ஆத்து எங்களை அக்கள திருப்தி எங்களை எங்களை திருப்தி
1: பாரு குஷி அந்த இருட பாத்திரத்து சொல்மேலு
0: சொல்மேலு
1: நம்மட்டு டாக்டர் மகேஷ் செட்டி சார் உள்ளே நம்ம கெசரத கண்டத குப்புக்கு பைதிராரு அர்லதும்பு என்எஸ்எஸ் கட்டக்கடு மஸ்து பெந்தினாரு பலையாரட நம்ம பாத்திருக்க சார் நமஸ்தே
2: நமஸ்தே சார் ಒಂದು ಖಂಡದ ಗೊಬ್ಬು ಬರೀ ಎಡ್ಡೆ ರೀತಿದ ಸ್ಟೂಡೆಂಟ್ಸ್ ಬೊಕ್ಕ ಎನ್ಎಸ್ಎಸ್ ಪ್ರೋಗ್ರಾಮ್ ಆಫೀಸರ್ ಮಾತ ಸೇರಿದು ಒಂದು ಎಡ್ಡೆ ರೀತಿದ ಆವೊಂದೊಂದು ಕಾರ್ಯಕ್ರಮ ದುಂಬುಪುರ ಮಸ್ತ್ ಗೌಜುದ ನಡೆದಿರ್ತದೆ ಇತ್ತೆ ಇತ್ತೆ ಆನಾಗ ಅವುಪುರ ಇತ್ತೆ ಮೊಬೈಲ್ ಗೇಮ್ ಪುರ ಬರ್ತದ ದುಂಬುಪುರ ಜನಕ್ಲೆಗ್ ಮರೆಯೊಂದುಂಡು ಆ ಪುರ್ತುಗೂ ಒಂದೊಂದು ಎಡ್ಡೆದ ಕಾರ್ಯಕ್ರಮ ಎನ್ಎಸ್ಎಸ್ ಎನ್ಎಸ್ಎಸ್ ಪ್ರೋಗ್ರಾಮ್ ಆಫೀಸರ್ ಸ್ಟೂಡೆಂಟ್ಸ್ ಅಕ್ಕಲು ಕೂಡ ಆಯೋಜನೆ ಮಲ್ದಿರ ಅಕ್ಲಿಗೆ ಕಂಗ್ರಾಚುಲೇಷನ್ ಪಂಪೆಯನ್ನ ರಾಯಪಂಡ ಎನ್ಎಸ್ಎಸ್ ಒಂಜಿ ಐವ ಅಚುಪ ಜೋಕ್ಲು ಅಚುಪಡ್ದು ಮಿತ್ ಒಂಜಿ ನೂರು ಜೋಕ್ಲು ಇನ್ನೇ ಪಾಲ್ ಪಡೆದಾರೆ ಬಾರಿ ಎಡ್ಡೆದ ಒಂಜಿ ಗೊಬ್ಬು ನಿಕ್ಲು ಪುರ ರೇಡಿಯೋ ನಿರ್ಣಯದ ಅಕ್ಲು ಪುರ ಇಡೀಗ್ ಬರ್ತದ ಒಂಜಿ ಎಡ್ಡೆ ಕವರೇಜ್ ಪುರ ಕೊಡ್ತಾರೆ ಇಂಚಿತ್ತಿನ ಗೇಮ್ ಪುರ ನನ್ನಲ್ಲ ಆ ಗೇಮ್ಗೂ ಎಡ್ಡೆ ಪಬ್ಲಿಸಿಟಿ ತಿಕ್ಕೋಡು ಗ್ರಾಮೀಣದ ಜೋಕ್ಲು ಪುರ ದಾದ ಉಲ್ಲೇರಿತ್ತೆ ಸರೌಂಡಿಂಗ್ಸ್ ಇದೆ ಅಕ್ಲೆ ಪುರ ಗೊತ್ತಾವೋಡು ತೆರೆಯೋಡು ಅಕ್ಲು ಎಂಚ ಗ್ರಾಮೀಣ ಕ್ರೀಡೆ ಉಪ್ಪುಂಡು ದುಂಪುರ ಎಂಚ ಅಕ್ಲ ಪೇರೆಂಟ್ಸ್ ಪುರ ಗುಬ್ಬೊಂದಿತ್ತೇರೆ ಅವು ಪುರ ಇತ್ತಿದ ಜೋಕ್ಲಿಗೂ ಪುರ ಅಕ್ಲು ಪುರ ತೆರೆಯೋಡು ಒಂದು ಗೇಮು ಎದ್ದೇನಿಸಿದೆ ದುಂಬುಲ ಇತ್ತೆ ಎಂಚ ನಡೆಯೊಂದು ಅವೇ ರೀತಿದ ಸರಾಗ ಆಂಡಲ ಈ ಗೇಮ್ ಒಂಜಿ ಎಡ್ಡೆ ಒಂದು ಕಳೆ ಬರ್ಕೊಂಡಂದ ಪಣೊಂದು ಎನ್ನಾರಡ್ಡ ಪಾತ್ರ ಮುಗಿಪಾಯ ಥ್ಯಾಂಕ್ ಯು
1: ಸೋ ಮಚ್
2: ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ ಎಂ ಎಸ್ ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
0: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಶ್ರೀ ಅಶ್ವಥ್ ಅವರ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಪವನ್ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗೆ ಜನೈಕುಂ ಜ್ಞಾನ ನವನೀತ ವದೆ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ. ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ. ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ. ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು. ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು. ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
0: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಇದು ರೇಡಿಯೋ ನಿನಾದ 90.4 FM. ಈಗ ಭಾವಗೀತೆಗಳ ಪ್ರಸಾರ. ಮೊದಲಿಗೆ ಸಿ ಅಶ್ವಥ್ ಸಂಗೀತ ಸಂಯೋಜಿಸಿರುವ ಬಿ ಆರ್ ಲಕ್ಷ್ಮಣರಾವ್ ಅವರ ಕವನ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ

ಈಗ ಮೈಸೂರು ಅನಂತಸ್ವಾಮಿ ಸಂಗೀತ ಸಂಯೋಜಿಸಿರುವ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಅಪೂರ್ವ ಶ್ರೀಧರವರ ಧ್ವನಿಯಲ್ಲಿ ಅತ್ತಿತ್ತನ್ನು ಹೊಡೆದಿರು.

ಮುಂದಿನ ಗೀತೆ ಎನ್ಎಸ್ ಪ್ರಸಾದ್ ಸಂಗೀತ ಸಂಯೋಜಿಸಿರುವ ನಿಸರ್ ಅಹಮದ್ ಅವರ ಕವನ, ಅಪೂರ್ವ ಶ್ರೀಧರ್ ಮತ್ತು ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಇದು ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಕೇಳುಗರೆ, ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಅಮೃತ ವರ್ಷಿಣಿ ಚಿತ್ರದ ಗೀತೆಗಳನ್ನು ಕೇಳೋಣ. ಈ ಗೀತೆಗಳಿಗೆ ಸಂಗೀತ ಸಂಯೋಜನೆ ದೇವಾವರದು, ಸಾಹಿತ್ಯ ಕೆ ಕಲ್ಯಾಣ್. ಮೊದಲ ಗೀತೆ KS ಚಿತ್ರ ಅವರ ಧ್ವನಿಯಲ್ಲಿ.

ಸೊಲ್ಮಿಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು ಜನ ಸಮುದಾಯದ ಮಾಹಿತಿ ಶಿಕ್ಷಣ ಆರೋಗ್ಯ ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು ಕನ್ನಡ ತುಳು ಕೊಂಕಣಿ ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಬನ್ನಿ ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನಿ.

ಫೆವಿಕಾನ, ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಿನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವ್ ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ. ಶುಭರಾತ್ರಿ. ಜೈ ಹಿಂದ್.